0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ

0: ಕತಿಯಲ್ಲಿ ಯಾರಿದ್ರು ಅಂತ ಕೇಂದ್ರ ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತಾರೆ, ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ. ಆ ಕಾರಣಕ್ಕೆ ಇತ್ತು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್, ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
1: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
0: ಅಲ್ಲ, ನೀವು ಆ ರಗ್ಳಿಗೆ ಹೋ ಇಲ್ಲ ಬ್ಯಾಡನಳ್ಳಿ ಹೇಳಿ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರು ಇದೆಯಾ? ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ ನಿಮ್ಮ ಏಜಿಗೆ, ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಕನ್ನಡದಲ್ಲಿ, ಆಹಾ, ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವರು ಕನ್ನಡ ಪ್ರೊಫೆಸರ ಹಾಗೆ ಅಂತದ್ದು ಇರ್ಕು ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲವೂ ನಿಮ್ಮ ಮಾತಲ್ಲಿ ಬಪ್ಪಂಥದ್ದು. ನಿಮ್ಗೆಲ್ಲರೂ ಬೇಜಾರತ್ತ ಅಂದರೆ ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲರೂ ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತಂತೇಳಿ?
1: ನೀವು ಕೇಳಿದ ಬರೀಲೇಕೆ ಇತ್ತು.
0: ಹಾ,
1: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕೊಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು ಎಮ್ ಎ ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು.
0: ಆಗಳಿಕೆ
1: ಆಗಳಿಕೆ ಒಂದು 50% ಮೇಲೆ ಬಂದ್ರೆ ನಮ್ಗೆ ಕೆಲಸ ಸಿಕ್ತಿತ್ತು.
0: ಅದೇ ಗ್ರೇಟ್ ಆಗಳಿಕೆ,
1: ಅದೇ ಗ್ರೇಟ್. ಮತ್ತೆ ಡಾಕ್ಟ್ರೇಟ್ ಗಿಕ್ಟ್ರೇಟ್ ಮಾಡೋಕೆ ಮತ್ತೆಲ್ಲ ಆಗಲಿ ಎಮ್ ಎ ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸ್ವಲ್ಪ ಸಂಬಳ ಬಂದ್ರು ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವು ಏನು ಬಹಳ ಹೇರಾಳ ದುಡ್ಡಿಂದ ಮನೆ ತಂದಿಂದ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊತ್ಕೊ ಬಾವ ತೊಟ್ಕೊ ಅಂತ ಹೇಳೋ ರೀತಿಯಂಗೆ ಬಂದರು ನಾವು.
0: ಅಕ್ಕ ಹೊತ್ಕೊ
1: ಬಾವ ತೊಟ್ಕೊ, ಒಂದೇ ಒಲ್ಲಿ ಬಾವ ಅಕ್ಕನ ಇಬ್ರಿ ಪೂರೈಸ್ಕದ ಅಕ್ಕ ಹೊತ್ಕೊ ಬಾವ ತೊಟ್ಕೊ ಅಂತ ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಕ್ಕನಿಗೆ. ಅಂದ್ರೆ
0: ಎಷ್ಟು ಲೈಕ್ ಇತ್ತು ಅಕ್ಕ ಹೊತ್ಕೊ ಬಾವ ತೊಟ್ಕೊ
1: ಅಂದ್ರೆ ಅಕ್ಕನಿಗೂ ಆ ಭಾವನಿಗೆ ಇಬ್ರಿಗೂ ಚಳಿಯಪ್ಪಾಗ ಒಂದೊಲ್ಲಿ ಅಕ್ಕ ಒಂದು ಲಾಯ್ಕಡೆ ಹೊತ್ಕೊಳ್ಳಿ ಭಾವ ನಿಮ್ಗೆ ಚಳಿಯಾರ ಅಕ್ಕನ ತೊಟ್ಕೊಳ್ಳಿ. ಹಾಗಿನ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪುಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು. ಚಿಪ್ಪುಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪುಡ್ ತೆಗೆದು ಮತ್ತೆ ಕರ್ಲೇಬಹುದು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಚೆಂಡ ಕೋಳಿ ಎಲ್ಲ ಇದ್ರೆ,
0: ಒಣಕಟ್ಟಿ ಕೋಳಿ,
1: ಒಣಕಟ್ಟಿ ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಂದ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರಿ ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ ಅದ್ರಂಗೆ ಎಲ್ಲ ಕೊಳಕಿ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಐಕ. ಶಾಲೆಗೆ ಮಕ್ಕಳ ಶಾಲೆಗೆ ಹೋಗೋದು, ಅಪ್ಪನಿಗಂಗಿ ಅಮ್ಮನಿಗಂಗಿ ಎಲ್ಲ ಪತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು ಬಿ ಎಮ್ ಎ ಮಾಡ್ಕೊಂಡು ಬಂದ್ರು ಕೂಡ ಒಂದು ಕೆಲಸ ಸಿಕ್ಕರೆ ಬಿ ಎಸ್ ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ ಓದುದು ಓದುದು ನಾವು ಶುರು ಮಾಡ್ತೀವಿ. ಪಿ ಎಚ್ ಡಿ ಅಲ್ಲಿ ಇನ್ನು ಯಾರು ಮಾಡ್ತಾರೆ ಮತ್ತೆ ಅದಕ್ಕೆ ಬೇರೆ ಕೊಲಕ್ಕೆ ಹೋಯ್ಕಂದ ಹೇಳಿ ನಾವು ಅದನ್ನು ಕೈದ್ ಮಾಡುತ್ತೆ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ ಮುಕ್ಕಾಲಂಶ PhD ಆದ್ಮೇಲೆ ಕಡಿ PhD ಆದ್ಮೇಲೆ ಕಡಿ ಬ್ಯಾಡ ಅಂತ ಅನಿಸ್ತು. ಮತ್ತೆ ಕಡಿ PhD ಮಾಡ್ಕೊಂಡು ಬಂದರ್ದು ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೇ ಬೇಡ ಅಂತ ಅನಿಸ್ತು.
0: ಯಾಕೆ?
1: ಯಾಕಂದ್ರೆ PhD ಅಂದ್ರೆ ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳಿದ್ರೆ ತಪ್ಪತ್ತೆ, ನಾ PhD ಮಾಡಿದೆ ಪತಿ ಮಾಡ್ರೆ ಬಾಡ್ದ್ರ ಬಗ್ಗೆ ಹೇಳ್ರೆ. ಈಗ PhD ಮಾಡ್ದನ್ನ ಇಂಟರ್ವ್ಯೂ ಮಾಡಿದಿ ನೀವು ನಂಬ್ತೀರಿ ಇಲ್ಲಿ ನನ್ನ ಹೆಸರು ಬರಿ ಮಗ ಅಂತ ಹೇಳಿ ಕೂಡ ಬಾಲಕೃಷ್ಣ ಏ ಮರ ನಂಗೆ ಈಶ್ವರ್ ಯಾರು ಬಾಲ ಮಾಡ್ದಾರಿಲ್ಲ, ನೀನ್ ನನ್ನ ಹೆಸರಿಗೆ ಬಾಲವೂ ಮಾಡಿಬಿಟ್ಟೆ ಅಲ್ಲ ಮಾರೇ. ಅವ PhD ಮಾಡಿ ಎಮ್ಎ PhD ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ PhD ಮಾಡ್ಕೊಂಡು ಬತ್ತರಿ ಅಂದ್ರೆ ಆ PhD ಏನ್ ಗೌರವ ಇದೆ ಹೇಳಿ. ಆದ್ರೆ PhD ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು PhD ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಾವು ವಿವೇಕಗಳ ಕೈ ಕೆಳಗಡೆ PhD ಮಾಡೋದು, ಶಿವರಂಪಡಿ ಕಳೆ ಎದುರುಗಡೆ PhD ಮಾಡೋದು, ನಿಜವಾಗಿಯೂ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರು. ನೀವು ಕೇಳಂಗೆ ಏನು ರಿಪೆಂಟ್ ಆಗಿಲ್ಲ ಕೇಳಿ, ರಿಪೆಂಟ್ ಅದು ಎಷ್ಟು ಸರಿ ರಿಪೆಂಟ್ ಆಯ್ತು. ನನ್ನ ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅಂದಲೇ ಹಾಕು, ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಇಷ್ಟು ಸರಿ ಹೇಳಿದ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿದ್ರೆ. ಕಡಿಕೆ ನಾನು ಆಯ್ತು ಅವ್ರು ಒಂದು ಡಾಕ್ಟರ್ ಕೊಡೋದ್ರೆ ನಾನು ಯಾಕೆ ತಕಂಕಾಗಲ್ಲ ಹೇಳಿ ನಾನು ಸಹಿತ ಸುಮ್ಮನೆ ಇಕ್ಕಂಡು ಒಂದು ಎರಡು ಕಡೆ. ಆದ್ರಿಂದ ಹಿಂಗೆ ಹಿಂಗೆ ಇತ್ತೀ, ನನಗೇನು ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಪೆಂಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂಥ ಲಾಸ್ ಏನು ಆಗಲಿಲ್ಲ ನನಗೆ. ನನಗೆ ಆ ಗೌರವ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನನಗೆ ತುಂಬ ನನ್ನನ್ನು ಕರೀತಾರೆ. ನಾನು ಒಳ್ಳೆ PhD ಆದಕ್ಕೆ ಎಲ್ಲರಿಗೂ ಸಹಿತ ಸರಿ ಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದೆ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸ ಇತ್ತು.
0: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾಯ್ತು ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತ್ತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರು ಯಾರೋ ಬಾಲ್ವೇ ಹಾಕಿರಂಬ್ರ, ನಂದು ಅದಲ್ಲ, ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು.
1: ನಿಮ್ಮ ಅನುಮಾನ ಕೇಳಿದು ಸಮಾನ, ಕೆಲವು ಸರಿ ಕೆಲವು ಇದಕ್ಕೂ ಹಾಕಿರ, ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ ಕಡೆ ಬಾಲಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ. ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತೈತು, ಏನು ತೊಂದರೆ ಇಲ್ಲ ನನ್ಗೇನದ್ರಿಂದ, ಏನು ತೊಂದರೆ ಇಲ್ಲ.
0: ನೀವು ಆಕ್ಚುಲಿ ಎಲ್ಲಿ ಅಲ್ಲ ಸರ್?
1: ನಾನು ಇಲ್ಲಿಂದ ಒಂದು 15-16 ಕಿಲೋಮೀಟರ್ ಆಚೆ ಬಿದ್ಕಲ್ಕಟ್ಟೆ ಹುಣಸಬಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದ ಮಳ್ಳೊಳ್ಳಿಗೆ, ನಾವು ಬೆಳೆದು ಮಳ್ಳೊಳ್ಳಿಗೆ.
0: ನಮ್ಮ
1: ಅಪ್ಪನೂ ಕೃಷಿ, ನಾವು 8 ಮಂದಿ ಮಕ್ಕಳು. 8 ಮಂದಿ ಮಕ್ಕಳು ಅಂದ್ರೆ ಆಗಡಿ ಕಾಲದ ದೇವರೇ ನಿಲ್ಸ್ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಲಿಕ್ಕೆ.
0: ಎಂತ ಮಕ್ಕಳ
1: ಮಕ್ಕಳ ಹಾಕುದು ಅದ್ರಲ್ಲಿ ನಾನು ಎಂಟನೇವನಾದ್ರಿಂದ ನನಗೆ ನನ್ನ ಅಮ್ಮ ಬಾಲಕೃಷ್ಣ ಅಂತೇಳಿ ಹೆಸರಿಟ್ರು.
0: ನೀವು ಕಿರಿ ಕೊಯ್ಡ
1: ಕಿರಿ ಕೊಯ್ಡ ನಾನು ಅಮ್ಮ ನಾ ಕಲು ಕಷ್ಟ ಗಟ್ಟಿಗಲ್ಲ ಆಗಲಿಕ್ಕೆ. ಶಾಲೆಗೆ ಹೋಗಿದ್ರೆ ಮಕ್ಕಳೊಟ್ಟಿಗೆ ಆಡೋದು, ಹೆಸರಿನಕಾಯಿ ತಿಂದು ಕಾಯಿಕಾಯಿ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರಾ ಆಗಲಿಕ್ಕೆ, ಏ ಮಗನೇ ನಿನ್ಗೆ ಎಂತ ಮಾಡೋಕಾಯ್ದ್ರ ಕನಿಗೊಂದು ಮಾಸ್ಟರು ಆಗ್ಮರ ಎಂದ ಅಮ್ಮ ಬೈದ್ ನಂಗೆ. ಅವಳ ದೇಶದಿಂದ ಅವಳು ಬೈಗಳೇ ನನಗೆ ವರ ಆಗಿ ನಾನು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನ ಅಧ್ಯಕ್ಷ ಮಾಡ್ರೆ ಎಲ್ಲ ನಾನು ಹೇಳಿದೆ, ನನ್ನ ಅಮ್ಮ ಇದ್ದೀರಾ ನಾನು ಮಾಸ್ಟರ್ನ ಎಲ್ಲ ಮಕ್ಕಳನ್ನ ಮಾಸ್ಟರ್ನೇ ಮಾಡ್ತಿದ್ರೆ ಏನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳೋದು ಈ ಮಾತು.
0: ಅಲ್ಲ ನಿಮ್ಗೆ ಕಾಣಿ, ಈಗ ಎರಡೆರಡು ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬತ್ರ ಸ್ಟುಡಿಯೋಗೆ. ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನ ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಸಣ್ಣ ಹೋಗಿಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
1: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲಿಗೆ ಒಂದು ಕಳ್ಸ್ ಅಂದ್ರೆ ನಾವು ಒಂದು ಮೇಲ್ ಬಿತ್ತು ಒಂದು ಸ್ವಲ್ಪ ಅವ್ರವ್ರ ಹೊಟ್ಟೆ ವರ್ಕ್ ಅಂದ್ಕೊಂಡು ಒಳ್ಳೆ ರೀತಿ ಹೊಟ್ಟೆ ವರ್ಕ್ ಅಂದ್ಕೊಂಡು ವ್ಯವಸ್ಥೆ ಆಯ್ತು. ನಾನು ಕೊನೇನು ಒಬ್ಬ ಮಾಸ್ಟರ್ ಅದೇ.
0: ಅಲ್ಲ ಅದು ನಿಮ್ಗೆ ಕಣಿ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತಾರ ಇಲ್ಲಿ ನಂಗಡಿಲ್ಲ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್ ಅಲ್ಲ.
1: ಇಲ್ಲ ನಮ್ಮಲ್ಲಿ ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದೇ 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ ಫೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಫೈಲ್ ಎರಡೇ ಇದೆ,
0: ಎರಡೇ
1: ಫಸ್ಟ್ ಕ್ಲಾಸ್. 99% ಅಲ್ಲ ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕೋದು ಇಲ್ಲ ಅದೆಲ್ಲ. ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 ಕೈ, 4 ಕೈ ಹಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೇ, 2 ಕೈ ಹಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿ ತಿಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರೆ ಸಾಕು, ಉಳಿದೆಲ್ಲ ಈ ಕಣಿ ನಿಮ್ ಕಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದು ಇದೆಲ್ಲ ಕಲಿಕಂದ ಹೇಳಿ ವೀಡಿಯೋ ಹಿಡ್ಕೊಂಡಿದ್ದಾಳೆ. ಇನ್ನೊಂದು 25 ಎಡದ್ರೆ ಆಧ್ಯಾತ್ಮ ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ತಿಳ್ಕೊಂಬ್ದಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋದು ಯಾರೋ ರಾಜ ರವಿವರ್ಮ ಮಾಡೋದು ಏನಂದ್ರೆ ಯಾರಂದ್ ಗೊತ್ತಿಲ್ಲ, ನಂಗೆ ಯಾರು
0: ರವಿವರ್ಮ
1: ನಾವು ಹೇಳದ್ ಕೇಳದ್ದು ಅವನು ದೇವಿಯ ಚಿತ್ರದಲ್ಲೇ ಇತ್ತದು.
0: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
1: ನಮ್ಗೆ ಅಂದ್ರೆ ನಮ್ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳ ತಪ್ಪಂತ ತಿಳ್ಕೊಂಡ್ಬೇಡಿ,
0: ಹೇಳಿ ಸರ್.
1: ನಾವು ನೆರ್ಮರಿನ ಕಾಮ್ದು ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳ ತಂದ್ರೆ
0: ಕರೆಕ್ಟ್
1: ಯಾಕೆ ಗೊತ್ತಾ, ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲ ಅಂದ್ರೆ ಇವ್ರಿ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ, ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಮನೆ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ, ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡನ ಎಲ್ಲಿಗಾರ ಬಿರಿಸಿ ಅವಳಿಗೆ ಕಾಣಿ ನನ್ನ ಕಾಣಿ ಅಂತ. ಆತ್ ಮನೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಳಿ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ್ದು ಅಷ್ಟೇ ಹೀರ್ಕೊಂಬ್ದು,
0: ಕರೆಕ್ಟ್,
1: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನೊಂದು ನಾವು ಮಕ್ಕಳು ಬೆಳೆಸೋ ಕ್ರಮದಲ್ಲೇ ಬೆಳೆಸಲ್ಲ, ನಾವಲ್ಲ ಹಾಂಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ ನಾವು ಬೆಳದ್ ನಮ್ಮನ್ನ ಯಾರು ಬೆಳೆಸ,
0: ನ್ಯಾಚುರಲ್ ಆರ್ಗ್ಯಾನಿಕ್
1: ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು ಕಾರ್ ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟೆ ಹೊರಗತ್ತೆ ಎಂಬ ಧೈರ್ಯ ಇತ್ತು. ಈಗ ನನ್ಗೆ 2 ಮಕ್ಕಳು, ಅವ್ರು ಡಬಲ್ ಗ್ರಾಜುಯೇಟ್ ಆಗಿರು, ಅವ್ರು ಫಾರಿನರ್ ಇದ್ರು, ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಯಕ ಬಿಸಿಲು ನಿಂತ್ಕೊಂಡ್ ಹೇಳ್ರೆ ಅವ್ನಿಗೆ 1/2 ಗಂಟೆ ನಿಂತ್ಕೊಂಬಾತೆ.
0: ಕರೆಕ್ಟ್.
1: ಈಗ ನಾವು ಮಕ್ಕಳು, ನಮ್ಮ ಅಪ್ಪ ಅಮ್ಮ ಗನ ಮಕ್ಕಳ ಸಾಕದ್ದ, ನಾವು ಗನ ಮಕ್ಕಳನ್ನು ಸಾಕದ್ದು ಅಂದೇಳಿ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತೀಗ.
0: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದೆಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
1: ಎಲ್ಲ ಈ ಗನ ಎಲ್ಲ ಮಕ್ಕಳೆಲ್ಲ ಉಟ್ಕಂತಿರೋದು ಏನು ತೊಂದ್ರೆ ಇಲ್ಲ,
0: ಅಲ್ಲ
1: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
0: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೋ ಅನ್ಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದ್ಕೊಂಡ್ ಬರ್ತದೆ,
1: ನಾವು ದರಿ ಮೇಲೆ ಹಾಕರು ದರಿ ಮಕ್ಕಳು ಕಣಗಿರ.
0: ಯಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ ಹೇಳ್ತಾ ಬಂದ್ರೆ
1: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕೊಂಡು ಮತ್ತೊಂದು ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು. ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತ ಕೇಂದ್ರೆ ಹೆಣ್ಣಿಗೊಂದು ಉದಾಹರಣೆ ಕೊಟ್ಟೆ ಮಾಡುದು, ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು ಅದಕ್ಕೊಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
0: ಮುಸಿತೂರ್
1: ಮುಸಿತೂರ್ ಮಿಂದ್ಕ ಕೈ ತೊಳೆದ ಮೈ ಮುಟ್ಟಿ ಕೈ ತೊಳಿಗೆ ಬರ ಹಿಂಗಂದ ಆ ಹೆಣ್ಣಿನ ಹೇಳಿದ್ರ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಆ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದರಲ್ಲಿ ನೀವು ಉದಾಹರಣೆ ಕೊಟ್ಟು ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
0: ಅದು ನೀವು ಉಪಮೇ ಅಂತ ಉಪಮೇಯ ಅಂತ ನಿಮ್ ಕನ್ನಡ
1: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ದಿದ್ರೆ ಮಾತಾಡೋಕೆ ಆಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಲ್ ಕೇಂದ್ರೆ ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕತ್ತ. ಈಗ ಆಕಾಶ ಹೆಂಗಿತ್ ಕೇಂದ್ರೆ ಕಡೆ ಆಯ್ದಿರ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂತ ವ್ಯವಸ್ಥೆ ಆದ್ರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ ಬೆಳೆದ ಕ್ರಮವೇ ನಮ್ಗೆ ಅಂತಾರ ನಮ್ ಖುಷಿ ಕೊಡುಗೆ ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನ. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತ್ತಿ ನಮ್ಮ ಬಾಯಿಗೆ ಯಾವ್ದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಅದೊಂದು ನಮ್ಮ ಪದಾರ್ಥ ಆಯ್ಲಿ, ಅಮ್ಮ ಮಾಡಿದ ಹಾಕದಂತ ಒಂದು ಪರ್ಮಾನ ಆಯ್ಲಿ, ಒಂಥರ ಗೊಡ್ಡಿಟ್ಟ ಆಯ್ಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಯ್ಲಿ,
0: ಅಥವಾ
1: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರ ಒಂದು ಕಾಯಿ ಉಂಡಿ ಮಾಡುದು ಅದು ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು ಅದಕ್ಕೆ ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡುವ ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ ನಮ್ಗೆಲ್ಲ ಆಗಳಿಕಲ್ಲ ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ. ನಾವು ಆಪಲ್ ಹಣ್ಣು ನಂಬದದು ಯಾಕಂದ್ರೆ ನಾವು ತಿಂದು ಯಾವ್ದು ಕೇಳ್ರೆ ನಾವು ಹೆಲ್ಸಿನ ಹಣ್ಣು ಮಾವಿನ ಹಣ್ಣು ಚಿಕ್ಕ ಹಣ್ಣು ನಮ್ಗೆ ಕೈ ಹಾಕ್ರ ಕೂಡ ಸಿಕ್ಕತ್ತೆ ಅದಿವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ರುಚಿ ಆಗ್ತಿಲ್ಲ. ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲಿ ಒಂದು ಹಳ್ಳಿ ಹೆಂಗ್ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನ್ ಗೊತ್ತಾ, ಈಗ ನಾವು ಬಹಳ ಸಿಕ್ಕ ವಿದೀತೀಗ
0: ಯಾಕೆ
1: ಕಣಿ ನಮ್ಗೆ ಅಪ್ಪಯ್ಯ ಆಗಲಿಕ್ಕೆ ಮುಖರಂಗ್ ಬಂದ್ರೆ ಓದ್ ಕಣಿ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಒಂದಡಿ ಜೋರ್ ಮಾಡಿ ಒಳಗೆ ಕಳಿಸ್ತಿದ್ದೀರಿ ನಾವು ಆಗಲಿ ಒಳಗೆ ಕುಕ್ಕೊಂಡು ಯಾರು ಬಂದ್ರು ಕೂಡ ಬೈ ಅಲ್ಲಿ ಯಾಕಂದ್ರೆ ದೊಡ್ಡವ್ರಲ್ಲ ಮಾತಾಡ್ತೀರಿ ಅಂತ ಕೇಳಿ ನೀ ಕುಕ್ ಬಂದಕ್ಕೆ ಅಂತ
0: ಕರೆಕ್ಟ್.
1: ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗೀಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಡು ಕಾತಿಲ್ಲ ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳಕ್ ಮಕ್ಕಳು ಹೇಳಿ ಕೂಡ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ ನಾವು ಆಗಳಿಕೂ ಒಳಗೆ ಕುಕ್ಕೊಂಡದ್ದು. ಈಗಲೂ ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕೊಂಡ ಪರಿಸ್ಥಿತಿ ಆಯ್ತು ಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಲಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲೇ ಸಿಕ್ಕಿತ್ತದಲ್ಲಿ ಹೇಳೋಕಾತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು ಯಾಕಂದ್ರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಗೊಂಡು ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರ್ಕೊಂಡು ಹೋರಿ ಒಂದು ನೇಲ್ ನೋಗ್ ಎಷ್ಟು ಹೆಸರು ಇತ್ತು ಅಂತ ಕೇಳಿ ನಾ ಪೂರ
0: ಹೇಳ್ತೀನಿ.
1: ಈಗ ನೊಗ ಜತ್ಕ ಕರ್ಬಳ್ಳಿ ತುಳ್ಕಿ ಹೂಡ ನೇಲ್ ನೇಲ್ ಹೀಸ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿಗೆ ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳಕ್ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆಗೆ ಎಷ್ಟು ಬೀಸಣಿಗೆ ಇತ್ತು ಕಡು ಕಲ್ಲಂಗೆ ಗೋಧಿ ಕಲ್ಲು ಅರುಕಲ್ಲು ಕುಟಣಿ ಕಲ್ಲು ಇಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡತ್ತೆ. ಹೋರಿಂಗೆ ಹೋರಿಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು, ಬಟ್ಲಕೋಡ್ ಹೋರಿ ಅಂತ ಇತ್ತು, ವೈನಿಟ್ ಹೋರಿ ಅಂತ ಹೋರಿಂಗೆ ತುಂಬಾ ಹೋರಿಗಳಿದ್ ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ಕೊಂಡು ಈಗ ಪಕ್ಕ ನಂಗೆ ನೆನಪಿಗೆ ಬತ್ತೋ ಇಲ್ಲಿ. ಅಷ್ಟು ನಮ್ನಿ ಹೋರಿ ಇದ್ದು ಅಷ್ಟು ನಮ್ನಿ ಧ್ಯಾನ ಇದ್ದು ಧ್ಯಾನ ಎಲ್ಲ ಒಂದೇ ನಮ್ನಿ ಧ್ಯಾನ ಅಲ್ಲ ಒಂದೊಂದು ದೇನಿಗೆ ಒಂದೊಂದು ಹೆಸರು ಒಂದೊಂದು ದೇನಿಗೆ ಕೈಲ್ತಿದ್ದಾನೆ ಬೇರೆ ಮಂಗಳಿದಾನೆ ಬೇರೆ ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನೆ ಹೆಸರು ಅದಕ್ಕೆ ಆ ಮನೆಗೆ ಹೊಟ್ಟಿಂಗೂ ಸಹಿತ ಮನೆ ಹಿಂಗೆ ಪಡ್ಸಾಲೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡ್ಸಾಲೆಂಗೆ ಗುಂಡೇ ಹೆರ್ಕು ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಯ್ಲಿ ನಮ್ಮ ಶಾರದ ಆಯ್ಲಿ ನಮ್ಮ ಮಂಜಿ ಆಯ್ಲಿ ಅದೆಲ್ಲ ಹೆಣ್ಣೆ ಹೆರ್ಕು ನಾವು ಮೊದಲು ಧ್ಯಾನ ಕರೆಯ ಕರ್ಕೊಳ್ಳೆ ಬಾಲ ಕಂಬ ಗಂಡ ಹೆಣ್ಣು ಅಂತೇಳಿ ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲಿ ನಮ್ಮ ಸೊಸೆ ಆಗಲಿ ನಮ್ಮ ಮಗಳಾಗಲಿ ಏನು ಹೆರ್ಕು
0: ಗಂಡ
1: ಗಂಡೇ ಹೆಡ್ಕ ಯಾಕಂದ್ರೆ ಆಗಲಿಕ್ಕಲ್ಲ ಗಂಡು ಹುಟ್ಟರು ಭಾರಿ ಭಾರಿ ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಕಾಟ ಅಂತ ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಹೆಣ್ಣೆ ಹಡಿತಾಯ್ಕೊಂಬಾರ ಅಂತ ಹೇಳುವಂಥದ್ದು ನಮ್ಮಲ್ಲೆಲ್ಲ ಸಾಮಾನ್ಯವಾದ ತೀರು. ನೀವೇನು ಪ್ರಶ್ನೆ ಕೇಂದ್ರ ನಾನು ಅದಕ್ಕೆ ಹೇಳ್ತೇವೆ ನೀವೊಂದು ಕೇಂದ್ರ ನಾನೊಂದು ಕೇಂದ್ರ ಅಪ್ಕಾಗದ್ ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳದ್ದೆ.
0: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ 8 ಜನರಲ್ಲಿ ಕೊನೆಯದು ಕೊಂಗಟ್ಟದ ಮಗು ನೀವು. ಕೊಂಗಟ್ಟ
1: ಕೊಂಗಟ್ಟಲ್ಲ ಆಗಳಿಕೆಲ್ಲ ಕೈದಾಯ್ತು 7-8 ಅಪತಿ ಎಷ್ಟು ಕೊಂಗಟ್ಟು ಉಳಿತು ಮೇಡಮ್.
0: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್ ಗದ್ದಿಗೆಲ್ಲ ಇಳಿತಿದ್ದೀರಾ?
1: ಗದ್ದಿಗೆಲ್ಲ ಇಳುಕಂದ್ರೆ ನಾಳೆಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯೆಲ್ಲ 20 ಮನೆಯೆಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತು ಎಲ್ಲಿವರೆಗೆ ಇಳಿತ್ಕೇಂದ್ರೆ ಕೃಷಿ ಒಟ್ಟಿಗೆ ನಾವು 20 ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವ್ರೊಟ್ಟಿಗೆ ನಾವು ಅವ್ರೊಟ್ಟಿಗೆ ಅವ್ರು ಏನ್ ತಿಂತಾರೋ ತಿಂತ ನಾವು ತಿಂದು ಕೊನೆಗೆ ಅವ್ರು ಬಿಡಿ ಕಲ್ಸ್ಕೋ ಬಾ ಅಂತ ಬಿಡಿ ಕನಸು ಗಣಪತಿ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೋಯ್ ಹಿಂಗೆ ಅದು ಅದು ಎಳದೆ ಕನಸು ಒಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತುವುದಿಲ್ಲ. ಸಣ್ಣ ಸಣ್ಣದ ಅದಲ್ ಕಂಡು ಇವತ್ತು ನಮ್ಗೆ ನೆನಪಿತ್ತು, ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದ್ ನಾವು ಕೆಲಸ ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರೆ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬೆಟ್ಕ ತತ್ತೆ ತಪ್ಪದು ಬಾರಿ ದೂರ. ನಾವು
0: ಮತ್ತೆ ಕಿಚ್ಚಿಡ್ಸುದು
1: ಕಿಚ್ಚಿಡ್ಸುದಲ್ಲ ಹಾಂಗ್ ತತ್ತ ಅಪರೂಪಕ್ಕೆ ಡೈಲಿ ಯೂಸ್ ಗೆ ಎಲ್ಲ ಕೆಲಸದಾರಲ್ಲ ಬೀಡಿಸಿ ಅಂದ್ಕೊಂಡ್ ನಾವು ಒಲಿಗೆ ಹೋಯ್
0: ಹಚ್ಕೋಬಾರ್
1: ಹಚ್ಕ ಹಿಂಗೆ ಒಲಿ ಗೆಂಡದ ಮೇಲೆ ಇಟ್ಟರೆ ಹಚ್ಚುದಿಲ್ಲ ಮೇಡಮ್, ಅದಕ್ಕೊಂದು ಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
0: ನಮಗೆ ಗೊತ್ತಿರ್ಲಿಲ್ಲ
1: ಅದೆಲ್ಲ ಬೀಡಿಸಿ ಅಂದ್ರೆ ಅವ್ನು ಬೀಡಿಸಿ ಏನಿತ್ತಂದ್ರೆ ಅರ್ಥ ಅಲ್ಲ.
0: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರೆ ಬೀಡಿಸಿ
1: ಮತ್ತೆ ಕೆಲಸ ನೀರು ತಗೊಂಡೋಗಿ ಕೊಡುದು ಹಾಗೆ ಹೋಗಿ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಾರಲ್ಲ ಹೇಳಿ ಮಳಿ ತೆಗಿತರ ಅಂದ್ರೆ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದಿಲ್ಲಿ ಏನೋ ಏನು ಹೇಳಿ ಒಂದು ನೀರು ಕುಡಿತೀ ಅಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡೋದಲ್ಲ, ಹೇಳಿ ಮಳಿ ತೆಗೋದು ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರ ಹೋತ ಅಂತ ಹೇಳೋದಕ್ಕೆ ಅಲ್ಲಿ ನಾವು ನಿತ್ಕೊಂಬುದಷ್ಟೇ.
0: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
1: ನಾನು 88 ಹೋಗಿ 2019 ಕೆಲಸ ಮಾಡಿದ್ವಿ, 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
0: ಹೆಚ್ಚು ಕಮ್ಮಿ 30 ವರ್ಷ
1: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ.
0: ಮಂಗಳೂರಲ್ಲಿ ಅಂದ್ರೆ ನೀವು ತೆಂಕ್ಲೇ ಇದ್ರಿ? ಹೆಚ್ಚು ಕಮ್ಮಿ
1: ಹೆಚ್ಚು ನಾವು ತುಳಿನಂಗೆ ಇದ್ದದ್ದು, ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
0: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
1: ಭಾಷೆ ಬದಲಾವ್ಕಂದ್ ಎಂತ ಗೊತ್ತ ಮೇಡಮ್, ಈ ಭಾಷೆ ಬದಲಾವ್ತ ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತಾನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾತ. ಸಮ ಕಲ್ತ್ಕೊಂಡು ಹೋಯ್ನ ಕಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಾಪ್ ಕೇಳಿ ಅವ್ನು ಒಳ್ಳೆ ಪೋಸ್ಟ್ ಇದ್ದಾನೆ ಒಳ್ಳೆ ಉದ್ಯೋಗದ ಇದ್ದಾನೆ ಭಾಷೆ ಬದಲಾತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದನಿಗೆ ಹೂನ್ ರೀ ಕೂರ್ರಿ ಒಂದು ನಿಮ್ಮ ಕತಿ ಹೇಳುದ ವಾಪತ್ತಿಗೆ ನಮ್ಮ ಮನೆಯಂಗೆಲ್ಲ ಮಕ್ಕಳು ಕಣಿ ಹಾಸಿಗೆ ಹಿಡ್ಕೊ ಆತ ಒಲ್ಲಿ ಹಿಡ್ಕೊ ಆತ ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ. ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೊ ಬತ್ತ, ಯಾವ್ದು ಹಾಸಿಗೆ ಹಿಡ್ಕೊ ಬತ್ತ, ಬ್ರಿಷ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೊ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ ಇರ್ತ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ, ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾಗ್ತಿಲ್ಲ ಭಾಷೆನ ಹಿಡ್ಕೊ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟು ನಂಗೊಂದು ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ ಕುಂದಾಪುರ ಕನ್ನಡದ ಡಾಟ್ ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ ನಮ್ಮನೇಲೇ ಹತ್ತು ಹಾಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸಿದ್ರೆ ಮಾತ್ರ ಬೆಳೆದ್ಬಿಟ್ರೆ ಅದು ನಮ್ಮ ಬದಿಗೊತ್ತರೆ ಅದು ಮೂಲಿಗುಂಪಾಯ.
0: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ದು ಹೆಂಗೆ ಅಂತ
1: ಅಲ್ಲಿ ತಾಂಗ್ ನಾನು ಫ್ರೀಕ್ವೆಂಟ್ ಆಗಿ ನಾ ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಎಂತ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ಲ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ.
0: ಇಲ್ಲಿಯರೇ ನಂಬದೇ
1: ನಂಬದೇಳು ಅವಳು ಇಲ್ಲಿ ಕೊಡ್ತಾಳೆ ಇದು ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲಸದ ಒಟ್ಟಿಗೆ ಹಾಕೊಂಡು ಕಲ್ತರು. ನಾನು ಕಟ್ಟಿಲಂಗೆಲ್ಲ ಮಾತಾಡೋದು ತುಳಿದು ಮಾತಾಡೋತಿ ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗೆ ಇವ್ರಿಗೆ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಾಲ್ ಆರ್ಕೊಳ್ಳಿ ನಾನು ಭಾಳ ಜಾಗ್ರ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಾಲ್ ಆದವನು ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗು ಸಹಿತ ಹೆಚ್ಚು ಕಡಿಮೆ ಆರೇರ್ ಎಂಬತ್ತು ಸ್ವಲ್ಪ ಹೆಚ್ಚು ಕಡಿಮೆ ಬೇಡ ರಗಳೇ ಬೇಡ ಅಂತೇಳಿ ಹೇಳಿ ನಾನು ತುಳು ಮಾತಾಡೋದೇ ಕೈ ಬರ್ತದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತೆ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು, ಇಂಗ್ಲೀಷು ತುಳು ಎರಡೂ ಬತ್ತತ್ತು. ಆದ್ರೆ ಭಾಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
0: ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ್ರೆ?
1: ಖಂಡಿತ ಕುಂದಾಪುರ ಕನ್ನಡ ಉಳಿಕ ಸಾಧ್ಯ. ನಮ್ಮ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಳಿಸ್ತಾಳ, ನಂಗೆ ಚೀಟ್ ಹೋಗ್ದು ಯಾಕೆ ಒಚ್ಚಳಿಸ್ಕ, ಶುದ್ಧ ಕನ್ನಡದ ಮಾತಾಡು, ಹೋಗ್ಬೇಕು ಅಂತ ಹೋಯ್ಕಂದ್ ಹೇಳಿ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೋಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಹೈಕಂತ್ರೆ.
0: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
1: ಏನ್ ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಅಂತ ಉಣ್ಕೊಂಬಕತ್ತಿಲ್ಲ. ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನ ಬಂದ್ರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಎದುರುಕೊಳ್ಳ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
0: ಈಗ ನಿಮ್ಮ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
1: ಅವ್ರು ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವ್ರು ಶಾಲೆಗೆ ವಾಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡಿದ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಈ ಅಪ್ಪ ಒಬ್ಬ ಇದ್ಮೇಲೆ ಅವನಿಗೊಂದು ಖುಷಿ ಆಗಲಿ ಅಂದೇಳಿ ಕುಂದಾಪುರ ಒಂದು ಚೂರು ಮಾತಾಡ್ತಾರೆ. ಮಾತಾಡ್ತೀನಿ ಅಂತ ಒಂದಿಲ್ಲ, ನಮ್ಮ ಸ್ವಾತಿ ದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
0: ಆಯ್ತು, ನಿಮ್ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕೀಗ, ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
1: ಅಲ್ದಾಪುರ ಕನ್ನಡ.
0: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ ಆ ಗುರು ಲಘು ಅಯ್ಯಬ್ಬಾ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕು, ಅದಕ್ಕೆ ಬಾಲ ಕೊಡ್ಕು, ಅದಕ್ಕೆ ದೀರ್ಘ ಕೊಡ್ಕು, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಅವ್ರು ಸೀದೆ ಬರ್ಕೋ ಆಪದಲ್ಲ ಬಿಡಿ.
1: ಎಷ್ಟೇ ಹೇಳಿ ನೀವು ಆಡದನ್ನು ಬರೋಕೆ ಆಪದ ಕನ್ನಡದ ಮಾತ್ರ
0: ಅಲ್ಲ,
1: ನೀವು ಆಡದನ್ನು ಇಂಗ್ಲೀಷಿಗೆ ಆಡದನ್ನು ಇಂಗ್ಲೀಷ್ ಬರೋಕೆ ಆತಿಲ್ಲ, ಯಾವ ಭಾಷೆ ಆಡದ್ದನ್ನೆಲ್ಲ ಬರು ಕಾಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಹೇಳಿ, ನಾನು ಅದನ್ನು ಕನ್ನಡದ ಬರ್ಕೊಡ್ತೀನಿ. ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದರ ಒಂದು ಆಕ್ಸೆಂಟ್ ಒಂದು

0: ಕಾಂತಾವರ ಕಾಂತ ಕಾಂತಾವರ ಆಗ್ಬೇಕು. ಕಾಂತಾವಾರ ಮಾಡೋ ಕಾತಿರ್ಲಿ.
1: ಓಕೆ, ಇದು ತಾಪಕೋ ಇದು
0: ಅದು ಅದು ಇದು ದೀರ್ಘ ಆದ್ರೆ
1: ಅದು ಹ್ರಸ್ವ.
0: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು. ಅದು ಭಾಷಾ ನಿಯಮ. ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಛಂದಸ್ಸು ವ್ಯಾಕರಣ ಅಲ್ಲ. ಭಾಷೆನ ನಾವ್ಯಾರೋ ಪಂಡಿತರು ಮಾಡೋದಲ್ಲ. ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
1: ಅದ್ರಲ್ಲೇ ನಾನು ನಿಮ್ಗೆ ಕೇಮ್ಕಿದ್ದಿತ್ತ ಈ ಮಾತಿಗೊಂದು ಗೀತು ಅಂತ ಇರುತ್ತೆ ಉದಾಹರಣೆಗೆ.
0: ಮಾತಿಗೂ ಯೋಧಿಯೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು. ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು. ಮಾತು ಗೀತು, ಹಾಲುಗೀಲು, ಹಣ್ಣುಗಿಲ್ಲು, ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
1: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ
0: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ. ಯಾವ್ದಕ್ಕೆ ಇಲ್ಲ ಹೇಳಿ
1: ಹೇಳಿ.
0: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ದು. ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು
1: ಇಲ್ಲ. ಅದಕ್ಕೆ ಅರ್ಥ ಇಲ್ಲ.
0: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ ಮರ್ತೇ ಬಿಟ್ಟಿದ್ದ ಮಾರ್ರ ಹೆಕ್ಕತಿಮನ್ ಓದು ಗೀದುದಲ್ಲ ಆ ಗೀದು ಅಂದ್ರೆ ಎಂತ. ಉಂಬದ ಗಿಂಬದ ಕೇಳ್ಬೇಡಿ, ಸಮಾನ ಬೇಡದಿದ್ದಲ್ಲ ಬರ್ಗರ್ ತಿಂತ. ಉಂಬದ ಗಿಂಬದೆ ಅಂತದ್ದು ಆ ಗಿಂಬದ ಅನ್ನೋದಕ್ಕೆಲ್ಲ ಸಮಾ ಬರ್ಗರ್ ತಿಂತ. ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ. ಹಿಂಗೆ ಅದಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಬಗ.
1: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಅದ್ ನಮ್ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು?
0: ಯಾವ ಜೋಡು ಪದ? ಎರಡು ಎರಡು ಪದಗಳು ಬರುದ. ಈಗ ಹಣ್ಣು ಹಂಪಲು, ರೋಗ ರುಜಿನ, ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ
1: ಆಯ್ತು. ನಮ್ ಕುಂದಾಪುರ ಕನ್ನಡದಲ್ಲ
0: ಕುಂದಾಪುರ ಕನ್ನಡದಂಗೆ ಜೋಡು ಪದ ಅಂದ್ರೆ ಅದು ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದಾಗ ಅಂತ ಹೇಳಿ ಏನ
1: ಅಂತದ್ದು
0: ಏನಿಲ್ಲ.
1: ಗ್ರಾಂತಿಕ ಕನ್ನಡದ ನಾವು ಹಣ್ಣಂಪಲ
0: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾವ್ ಬೇರೆ ಅದನ್ನೇ ಬಳಸ್ತೆ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೆ ಒಳ್ಳೆ ನಿಮ್ಗೆ ಅಗಲ ಏನಿಲ್ಲತ್ತೆ. ದಿನ ನೀವು ಉಟ್ಕೊಂಡ್ರೆ ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತ.
1: ಕರೆಕ್ಟ್.
0: ಈಗ ನೀವು ಮದಿಗೂ ಹರ್ಕೊಳ್ಳಿ, ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಬೇಸ ಹಾಕಂದ ಹೇಳಿ ನೀವು ಮದಿ ಬಿಚ್ಚಿ ಹಾಕೋ ಸೀರೆ. ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯ ಇಡೋ ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ. ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯಿ, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ಒಪ್ಪದ. ಅದು ಸಣ್ಣದು ಮಾಡ್ಕೋದು ಅನಿವಾರ್ಯ.
1: ಓಕೆ.
0: ಈಗ ನಾನೊಂದು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಾಂಗೆ ಕರಿತೇ ಕಂಡು ಪೂರೈಸುತ್ತ ಕಡೆಗೆ ಒಂದೊಂದೇ ಹೋತು. ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಹತ್ತು, ಕಡೆ ಬಾಲಕೃಷ್ಣ ಹೋಯ್ ಕಡೆ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು, ಕಡೆ ಬಾಲ ಹತ್ತು, ಕಡೆಗೆ ಹೋಯ ಯಾಪದ. ಯಾಕಂದ್ರೆ ಅದೇ ಸಣ್ಣದಾಯ ಯಾಯಿ ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಯಾಕಾಂಕ್ಷಿ ಅದೆಲ್ಲ ಭಾಷೆಯಲ್ಲಿ.
1: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್?
0: ಯಾವ್ದು
1: ಸರ್? ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ, ಸರ್ ಇದ್ದದ್ದು
0: ಸರ್ ಇದ್ ಮೊದಲು ಶಣದಿತ್ತು. ಶಣದಿದ್ರೆ ಶಣದ್ ಮಾಡೋಕೆ ನಾವು ಹೋಗ್ತಿಲ್ಲ. ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
1: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡುದೆ ಹೆಂಗಂದ್ರೆ ಹಾಯ್
0: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ. ಈ ಗಂಡನ ಹೆಸರು ಹೇಳಿದ್ರೆ ಆಯುಷ ಕಡಿಮೆ ಆಗ್ತಂದೇಳಿ ನಮ್ಮಲ್ಲಿ ಒಂದು ನಂಬಿಕೆ.
1: ಹೌದು.
0: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡು ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ. ಏಳು ಹೆಚ್ಚಂದು.
1: ಹೌದು.
0: ಏಳು ಹೆಚ್ಚಂದು.
1: ಹೌದು.
0: ಏಳು ಹೆಚ್ಚು, ಏಳು ಹೆಚ್ಚು ಒಂಬತ್ತು. ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು. ನನ್ನಮ್ಮ ಗಂಜಿ ಅಂತಿಲ್ಲ, ಮಂಚ ಅಂತಿಲ್ಲ ಅವಳು. ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ, ಪ್ರಶಾಂತ ಇದ್ರೆ ಪಶು ಅಂತ ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ. ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಕ್ರಮವೇ ಇಲ್ಲ. ಗಂಡನ ಹೆಸರಾರು ತಪ್ಪೇ ಹೇಳಕ್ಕ, ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೇ ಇಲ್ಲ. ನಮ್ಮ ಬಾವಣ್ಣ ಹೆಸರು ಹೇಳುಕೇ ಇಲ್ಲ, ಮುಟ್ಟುಕೂ ಇಲ್ಲ. ಬಾವಣ್ಣನ ಎಂಜಲನ್ನ ತಮ್ಮ ಹೆಂಡತಿ ತೆಗೋಕಿಲ್ಲ.
1: ಯಾಕೆ?
0: ಅದು ಅದು ಅದು ಅಷ್ಟು ನಿಷಿದ್ಧ, ಅಷ್ಟು ಪವಿತ್ರ.
1: ಅಯ್ಯೋ,
0: ಗಂಡನ ಅಣ್ಣ
1: ಎಂಜಲ್ ಕೂಡ ತೆಗೋಕಿಲ್ಲ.
0: ಎಂಜಲ್ ಕೂಡ ತೆಗೋಕಿಲ್ಲ. ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ್ರ, ಅದೇ ಬಟ್ಲ ತೆಗೀನಿ.
1: ಹಿರಿಯಪ್ಪ,
0: ಹಿರಿಯಪ್ಪ, ಹಿರಿಯಪ್ಪ, ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂದೇಳಿ ಅಂದ್ರೆ ತೆಗೆಯೋದು. ಅದಕ್ಕೆ ಎಂಜಲ್ ತೆಗೆಯೋದು. ಮತ್ತೆ ಕುಂದಾಪುರ ಕನ್ನಡ ಅದೆಲ್ಲ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡಲ ಎಂಜಲ್ ಅಲ್ಲ, ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋದು. ಹಿರಿಯಪ್ಪನ ಕತೆ ಹಾಗೆ ಹೋಯ್ತು.
1: ಅದಂಗೊಂದು ನೆನಪಾಯ್ತು. ಅದು ಯಾರೋ ಗಂಡನ ಹೆಸರು ಶಂಕರ್ ಅಂಬ್ರ, ಅವ್ರ ಹೋಟ್ಲಿಗೆ ಹಾರಂಬ್ರ, ಅಲ್ಲಿ ಶಂಕರಪಳ್ಳಿಯಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ. ಶಂಕರಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ. ಅದು ಗಂಡನ ಹೆಸರು ಹೇಳುಕಾಗಲ್ಲ, ನಂಗೆ ಅವ್ರ ಪಳಿ ಕೊಡಿ, ಅವ್ರ ಪಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರು ಪಳಿ ಮಾರ ಅಂದ್ರೆ ಅವ್ರ ಪಳಿ, ಅವ್ರ ಪಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ, ನನ್ನ ಅಜ್ಜಲ್ ಕಂಡಿದ್ರೆ, ನನ್ನ ಅತ್ತೆ ನನ್ನ ಮಾಯ್ದಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ. ನೀವು ಹೇಳ್ದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ. ನೀವು ಹೇಳ್ದಂಗೆ ಏಳೆಚ್ಚು
0: ಏಳೆಚ್ಚು. ಮತ್ತೆ ಈ ಮೂರು ಗಂಡು ಹುಟ್ಟು ಹೆಣ್ಣು ಹುಟ್ಟರೆ ನಮ್ಮಲ್ಲಿ ಅಷ್ಟೊಂದು

0: ಲಕ್ಷಣ ಅಂತ ಹೇಳಿ ಅಲ್ಲ
1: ಸರ್, ನಾನು 3 ಗಂಟೆ ಆದ್ಮೇಲೆ ಒಂದೇ
0: ಬೇಡಿ ಹೇಳಬೇಕು. ಅದಕ್ಕೆ ಒಕ್ಕು ಅಂತೇಳಿ ಹೆಸರಿಡು, ಒಕ್ಕು ಅಕ್ಕಮ್ಮ ಅಂತೇಳಿ ಹಿಂಗೆ ದೇವ್ರ ಹೆಸರಿಟ್ಟು. ಅದೇ ಅಂತ ಇಲ್ಲ, ರಾಮಾಯಣ ಹೋದ್ರ ಕೂಡಲೆ 3 ಗಂಡ್ಮಕ್ಕಳು ಹುಟ್ಟರು ಕೂಡಲೆ
1: ಕಳಿಸಿ
0: ನಂಬಿಕೆ ಅಷ್ಟೇ. ಅವಳಿಗೆ ಅದನ್ನ ಅಕ್ಕಮ್ಮ ಅಂತೇಳಿ ಇಡುದು, ಅಂದ್ರೆ ಅದು ಒಕ್ಕು ಅಂತೇಳಿ ಕರೋದು. ಯಾಕಂದ್ರೆ 4ನೇ ಮಗು ಆರ್ ಕೂಡಲೆ ಒಕ್ಕು ಅಂತ ಕರೋದು, ಮತ್ತೆ 8-9 ನಮ್ಮ ಕಣಗರ ಹುಟ್ಟರು ಕೂಡಲೆ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು.
1: ಹೌದು ಹೌದು,
0: ಇನ್ನು ಹುಟ್ಟತಾ ಇಕ್ಕಬೇಡಿ ಅಂತ ಹೇಳಿ ಹೇಳಿ ಸಾಕು ಅಂತ ಹೇಳಿ. ಹಿಂಗಿದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
1: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು, ಗಂಡನ ಸಂಬೋಧನೆ ಕುಂದಾಪುರ ಕನ್ನಡ,
0: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ.
1: ಹೆಂಡತಿ ಗಂಡನ
0: ಹೆಂಡತಿನ ಹೇಳ್ತಿ ಹಾಯ್ ಎಂಬುದ ನೀವು ಮಾತಾಡೋ ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡ್ತಿ.
1: ಒಂಚೂರು ಹೇಳಿ
0: ಕಮ ಹಾಯ್. ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ, ಆ ಹಾ ಬೇರೆ,
1: ಅಹಂಕಾರ
0: ಅಹಂಕಾರ. ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮಾರ್ರೆ
1: ರಿಕ್ವೆಸ್ಟ್.
0: ಆ ಹಾಯ್ ಬೇರೆ. ಇನ್ನೊಂದು ಇನ್ನೊಂದು ಹಾ ಅಪ್ಪಿದ್ದಗಡೆ ಒಂದು ಕರೆದ ಕೇಮ್, ಆ ಹಾ ಬೇರೆ.
1: ಕರೆಕ್ಟ್,
0: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು. ಒಂದೊಂದು ಟೋನಿಗೂ ಒಂದೊಂದು ಅರ್ಥ. ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ. ಅವ್ಳು ಮೊದಲೇ ಇನ್ನು ಇನ್ನು ಹಾಯ್ ನಿಮ್ಗೆ ಸುಖ ನಿಮ್ ಕಲ್ಕಣಿ ಆ ಫಾರೆಸ್ಟ್ 5 ಗಂಟೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ವಾಪಸ್ ಅಂದ್ರೆ ಆ ರಸ್ವ ಹಾಯ್. ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್. ಕಣ್ಕಕ್ಕನ ಮಗಳು ಜಲ್ಜನ್ ಮಗಳು ಸುಮಿತ್ರ ವಾದಳು ಬರ್ಲೇ ಇಲ್ಲ ಮಾರ್ರೆ, ಆಗ ಹಾಯ್ ದೀರ್ಘ. ಕಡೆಗೆ ಇನ್ನೂ ದೀರ್ಘ ಮಾಡ್ತ ಹಾಯ್. ಹೊಲ್ತಾಡೋರು ಮಳಿಗೆ ಹಿಂಗೆ ನೈಟಿ 1 ತಕೊಂಡ್ರು 3 ಎತ್ತಿ ಕೊಡ್ತಾರೆ ಮಾರ್ರೆ ನಾವು ತಕೋಬಪ್ಪಿ ಅಂದ್ರೆ 3ನೇ ಹಾಯ್ ಇವನ್ ಕಿಸಿ ಬಿತ್ತು ಅಂತ ಹೇಳಿ. 2ನೇ ಹಾಯಲ್ಲ ನೆರ್ಮನೇರ್ ಸುದ್ದಿ ಹೇಳ್ತಾಳೆ, 3ನೇ ಹಾಯಲ್ಲಿ ಬೈತಾಳ ಲೆಕ್ಕ. ಈ ಹಾಯಲ್ಲೇ ದೀರ್ಘ ರಸ್ವ ಮತ್ತು ದೀರ್ಘ ಮಾಡ್ಕೊಳ್ಳಿ, ಹಿಂಗೆಲ್ಲ ಬೇರೆ ಬೇರೆ ಆಗ್ತ. ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದು, ಈಗ ನೀವು ಗಂಡನ ಹೆಸರಿಗೆ ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು, ಹೆಂಡತಿ ಹೆಸರು ಹೇಳೋಕಿಲ್ಲ, ಹೆಂಡತಿ ಹೆಸರು ಹೇಳೋದಿಲ್ಲ, ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ, ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ.
1: ನೀವು
0: ನಾವು ಹೇಳೋದೆಲ್ಲ ಹೇಳುತ್ತೆ ಇಲ್ವಾ ಅಂತ ಹೇಳಿದ್ರೆ ನಮ್ಮ ಕಾಲ
1: ಗಂಡ ನನ್ನ ಹೆಸರು ಹೇಳುದಿಲ್ಲ.
0: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ, ಈಗಲ್ಲ ಈಗಿನ ಹುಡುಗಾಟಿಕೆ ಕಾಲದಾಗೆ
1: ಅಲ್ಲ. ನನ್ ಗಂಡ ಈಗ್ಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ.
0: ಓ ಹಂಗಾರ ಸಂಪ್ರದಾಯ ಇತ್ತಂಗ,
1: ನನ್ನ ಹೆಸರು ಹೇಳುದೇ ಇಲ್ಲ.
0: ನೀವ್ ಏನ್ ಹೇಳಕ್ ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ ಅನ್ಕ ಅಜ್ಜಂದ್ರೆ ಅಪ್ಪನ ಕರಿ ಮಕ್ಕಳೇ ಅಂದ್ರೆ ಮಕ್ಕಳ ಕೈಲಿ ಹೇಳುದು ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳುಕ್ ಆಗ್ತಿಲ್ಲಲ್ಲ. ಮತ್ತೆ ಇಲ್ದಿದ್ರೆ ಅವರೇ ಸ್ವಲ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ ಒಂಚೂರು ಕಾಂಬ ಎಂತದ ಒಂದ್ 4 ಬಡಿಗೆ ಎದ್ದಿ ಕೊಡ್ತಾರೆ ಬರ್ಲಿ ತಕಂಬ ಅಂದೇಳಿ. ಆ ಹೋಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
1: ಗೌರವಪೂರ್ವಕ
0: ರಾಜ್ಯದಲ್ಲಿ ಗಂಡಿಗೆ ಬೆಲಿ ಕೊಡುವಂತ ಕ್ರಮ.
1: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್?
0: ನಮ್ಮನೇ ಹಾಯ್ ಎಂದೇ ಕರೋದು, ಅವಳು ಹೆಸರು ಹೇಳುದಿಲ್ಲ.
1: ಹಾಯ್ ಅಂದ್ರೆ ಹಾಯ್ ಅಂದ್ರೆ ಹಾಯ್
0: ಅದು ಹಾಯ್ ಇದ್ದದ. ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತದ, ನಮ್ಮ ಕಾಲ ಹಾಯ್ ಇದ್ದದ.
1: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ, ಅದ್ರಲ್ಲಿ ನಾವು ಬಳಸುವ ಧ್ವನಿ ಅದು ಎಷ್ಟೆಷ್ಟು ಅರ್ಥ ಕೊಡುತ್ತೆ.
0: ಚಂದ ಐತೆ ಈ ಕಣಿಗ. ಈಗ ಈಗ ನಮ್ ಗೋಸರ ಅಂತ, ಆ ಗೋಸರಂ ಶಬ್ದಕ್ಕೆ ಇಷ್ಟು ಅರ್ಥವ್ಯಾಪ್ತಿ ಇತ್ತು ಕಣಿ.
1: ಎಷ್ಟು
0: ಈಗ ಗೋಸರ ಅಂದ್ರೆ ಕೆಸರಲ್ಲ, ನೀರು ರಾಡಿ ಅಲ್ಲ, ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ, ದನದ ಗೋಮಯ ಹೋಯಿ, ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು. ನಾವು ಗೋಸರ ಮೇಲೆ ನೋಡದೆ ಹೊರತು ಕೆಸರ ಮೇಲೆ ನೋಡುವುದಲ್ಲ.
1: ಕರೆಕ್ಟ್.
0: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತರ ಎಷ್ಟೊಂದು ಕಲ್ಪನೆ ಇತ್ಕಣಿ, ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಜಾಗ ಅಂತ ಅರ್ಥ. ಅದು ಕೆಸರಿ ಎಲ್ಲೂ ಆಗ್ತದೆ, ಈಗ ನೀವು ರೋಡ್ ನೀರು ನಿಂತರೂ ಕೆಸರು ಆಗ್ತದೆ, ಗೋಸರ ಆಗ್ತಿಲ್ಲ ಅದು. ಈ ಕಡೆ ಹೊಟ್ಟೆ ತಿಪ್ಪುದು, ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ ಅವನಿಗೆ ನಮ್ಮನ್ನು ಕಂಡುಕೊಳ್ಳಿ ಸ್ವಲ್ಪ ಹೊಟ್ಟೆ ತಿಪ್ಪತ್ತು ಮಾರ್ರೆ. ಇನ್ನು ಇನ್ನು ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ? ಗಜಮೈಕ ಬಾ ಗಜಮೈ, ನಮ್ಮ ನಿಮ್ದಲ್ಲ ಈಗ ಒಂದು ಮೈಕಾರೆ, ನಮ್ಮ 3 ಮೈಕ್ ಇತ್ತು. ಗಜಮೈಕ, ಹರ್ಮೈಕ, ಕಣ್ಮೈಕ, ಮೂರು ಮೈಕ್ ಇತ್ತು ನಮ್ಗೆ. ಒಂದು ಮೈಕ್ ನಿಮ್ದಲ್ಲ ಒಂದೊಂದಾರೆ, ನಮ್ದು ಗಜಮೈಕು ಇತ್ತು. ಗಜಮೈಕ ಅಂದ ಹೇಳ್ರೆ ಕಣ್ಣು ಮೈಕ ಮಾಡೋಳು ಅಂದ್ರೆ, ಗಜಮೈಕ ಅಂದ್ರೆ ಮೈಕ ಮಾಡೋದಿರುತ್ತೆ ಎಲ್ಲ ಸಾಮಾನ್ಯ, ಒಂದು ಚೂರು ಪಡ್ಬೇಕು ತಪ್ಪು ಮಾಡೋದು ಮೈಕ ಮಾಡ್ತಾಳೆ ಅಂದೇಳಿ. ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂದೇಳಿ. ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ. ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ದು ಕಾಡಿಗಿನ ಹಾಸ್ಕೊ ಹೋಗ್ತಾಳೆ ಕೆಲವು ಸರಿ, ಹಾಗೆ ನಾವು ಕಣ್ಮೈಕ ಮಾಡ್ತಾರೆ. ಹಾಗೆ 3 ಮೈಕ ಅಂತೇಳಿ
1: ಅದು ಹೆಣ್ಮಕ್ಳಿಗೆ ಅಂತ ಕೇಳುದು. ಈ 3 ಪದಗಳು ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ, ಗಜಮೈಕ ಮಾಡ್ತಾಳ, ಕಣ್ಮೈಕ ಮಾಡ್ತಾಳ, ಹರ್ಮೈಕ ಮಾಡ್ತಾಳ. ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೇನೆ
0: ಮಾಡುದವ್ರೆ.
1: ಐ ಆಬ್ಜೆಕ್ಟ್ ಯುವರ್ ಆನರ್.
0: ಅಲ್ಲ ಒಂದು ಯಾಕೆ ಹೋಯ್ತಾ, ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು. ಅದೇ ಅದೇ ಹೆಣ್ಮಕ್ಕಳು ಅಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ. ಅವ್ರು ಹುಟ್ಟುಕೊಳ್ಳೋದು ಮಡಿಸಿ ಹತ್ತು ಬಿಡಿ ಮದಿ ಮಾಡ್ಕೋದೆ ಅವಳಿಗೆ ಗಜ್ಮೇಕ ಮಾಡ್ಬೇಡ ಹೇಳ, ಗಜ್ಮೇಕ ಮಾಡ್ಬೇಡ. ಗಂಡು ಮಾಡುವುದಿಲ್ಲ, ಗಂಡು ಮಾಡುವುದಿಲ್ಲ. ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಮಾಡೋ ಅಗತ್ಯ ಇಲ್ಲ. ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ದೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತ ಅವ. ಇವಳಾದ್ರೆ ಸ್ವಲ್ಪ ಕಣ್ಣು ಮೈಕ ಗಜ್ ಮೈಕ ಮಾಡ್ಕತ್ತಪ್ಪ. ಇವಳೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ್ಕೆ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜ್ ಮೈಕ ಮಾಡ್ತಾಳಲ್ಲ. ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ ಮೂರನ್ನ ಮೈಕ್ ಆಗ್ಲಿಕ್ಕೆ ಕಾರಣ. ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್. ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹೋಗ್ತೆ ಅಂತ, ನಾವು ಮತ್ತೆ ಯಾವ್ದಾರೆ ಅಂತ ಅಮ್ಮನ ಕೇಳಿ ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದ್ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋಗ್ತೆ ಅಂತ. ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ. ನಿಮ್ಗೆ ಕೆಲವು ಸರಿ ಹೆಣ್ಮಕ್ಕಳಿಗೆ ನಿಮ್ಗಂದೇಳಿ ಎಲ್ಲ ನಾ
1: ಹೇಳ್ತೇನೆ.
0: ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜ್ಮಯಕ ಕಣ್ಮಯಕ ಹರ್ಮಯಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ.
1: ಗಂಡ್ ಮಕ್ಳಿಗೆ ಹಂಗಾರ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸೋದು?
0: ಕೊರಜಿ, ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನ್ನ.
1: ಗಂಡ್ ಕೊರಜಿ,
0: ಹಸಿ ಕೊರಜಿ ಅವನ್ನ.
1: ಹಸಿ ಕೊರಜಿ,
0: ಹಸಿ ಕೊರಜಿ ಅಂದ್ರೆ ಅವ್ನು ಕೊರಜಿ ಅವ. ನಮಗ್ ಒಂದ್ ಹೆಜ್ಜೆ ಒಂದ್ ಹೆಜ್ಜೆ ನಮಗೆ ಕೇಳಿ ಅದ್ರ ಹೆಣ್ಣಿಗೆ ನಾವು ಕೊರಜಿ ಅಂತಿಲ್ಲ. ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂದಿಡಿ ಬೈದಿಲ್ಲ. ಕೊರಜೆ ಕಣ ಮಾಡಬೇಡಿ ಅಂತೇಳಿ ಗಂಡಿ ಮಾತ್ರ ಕ್ರಮ. ನೀವು ಇನ್ನೂ ಕೇತವರ್ ನಂಗೊಂದು ಇನ್ನು ಆಳು ಕೇಳಿದ್ರೆ ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
1: ಅದೇ ಅದೇ ಈಗ ಒಂದು ಕೊರಜೆ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಗಂಡ್ ಮಕ್ಕಳಿಗೆ ಬಳಸುವ?
0: ಮಕ್ಕಳಿಗೆ ಬೈಯುದ?
1: ಬೈಯುದು
0: ಇನ್ನೆಲ್ಲ ಈ ಪೋಂಕ್ ಅಂದೇಳಿ ನಾವೊಂದು ರೂಢಿಯಲ್ಲಿ ಹೇಳುದು. ಈ ಪೋಂಕ್ ಬೇರೆ, ಪೊಕ್ ಬೇರೆ.
1: ಅದು ಹೆಂಗೆ?
0: ಈ ಪೋಂಕ್ ಅಂತ ಹೇಳಿದ್ರೆ ಪೋಂಕ್ ಅಂದ್ರೆ ಬೈಗುಳ ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
1: ಓಕೆ,
0: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತತ್.
1: ಅಂಡಿ ಪಿರ್ಕಿ,
0: ಅಂಡಿ ಅಂತತ್. ಬರೀ ಅಂಡಿ ಅವ, ಕೆಲವು ಸರಿ ಪಿರ್ಕಿ ಅಂತತ್. ಅವ ಪಿರ್ಕಿ, ಸ್ವಲ್ಪ ಪಿರ್ಕಿ. ಇನ್ನೊಂದ್ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ. ಬರೀ ಅಂಡಿ ಪಿರ್ಕಿ ಮಾಡ್ರೆ ನೀ ಹ್ಯಾಂಗ ಬಂದಿರ್ಕಂದ್ರೆ ಲೆಕ್ಕ ಹಾಕೋ ನಾನು ಅನತಿ ಮಾಡೋದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ
1: ಎಂಟು
0: ಕಡ್ಡಿ ಸೇರೋ ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲ ಇಡೀ ಕೊಡಿಯ ಗಳುಬಳಿ ಕಳಚಿ ಹೋಗ್ತು.
1: ಕರೆಕ್ಟ್,
0: ಇಡೀ ಕೊಡಿಯ ಗಳುಬಳಿ ಕೊಳನೆ ಆ ಪಿರ್ಕಿ ತೆಗೆದು ಕೊಡಿ ಅಂತ ಕಾಣಿ ನೀವು. ಅಂಡಿ ಅಂತ ಹೇಳಿದ್ರೆ ಈ ಮೇಲ್ ಚೂಪಿಲ್ಲಿದ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತಿ. ಅಂಡಿ ಅಂಡಿ ಇಲ್ಲಿದ ಕೊಡಿ ನೀವು ಕಾಣಿ ಹಾಗಿರುತ್ತೆ ಕಾಣಿ. ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತೆ. ಅದು ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
1: ಈ ಎಕ್ಸ್ಪ್ಲನೇಷನ್ ಒಳ್ಳೇದು ಸರ್. ಆಕ್ಚುಲಿ
0: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ್ರೆ ಪಿರ್ಕಿ ಟೈಟ್ ಇತ್ತು ಅದಕ್ಕೆ ಪಿರ್ಕಿ ಸಡ್ಲಾರ್ ಕೂಡ ಪಿರ್ಕಿ ಅಂತೇಳಿ ಕರೆಯೋ ಕ್ರಮ ನಮ್ಮಲ್ಲಿ.
1: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ.
0: ದಗಲ್ ಬಾಜಿ, ಹಂಬಾಕ್, ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ, ಕಂದಡಿಯ, ಕಂದಡಿ ಅಂತ ಬೈದಿರುತ್ತೆ. ಅದೊಡ ಕಂದಡಿ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯಿಡು.
1: ಹಂಗಂದ್ರೆ
0: ತಳಮುಯಿಡು ಅಂತ ಹೇಳ್ರಿ. ಈ ಮುಯಿಡು ಮೀನ್ ಅಂತಿತ್ತಲ್ಲ, ಮುಯಿಡು. ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು. ಕಾಣಿ, ಕರ್ಸಿ, ಕೋಲ್ಕಾಣಿ, ಮೈಟಿ, ಎಸುಡು, ಹಿಂಗೆಲ್ಲ ಇದೆಲ್ಲ ಇದ್ದು. ಮುಯಿಡ್ ಅಂತ ಹೇಳಿದ್ರೆ ಮೀನಂಗೆ ಸ್ವಲ್ಪ ತೆಗೆದಿಟ್ಟು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ. ಅದಕ್ಕೆ ನೀರು ನೀರಿಲ್ದಿರು ಬದುಕತ್, ನೀರಿದ್ರಂತೂ ಲಾಯ್ಕ್ ಪಡಿ ಬದುಕತ್ತೆ. ಮುಯಿಡ ಮೇಲೆ ಬದುಕಂತವು.
1: ಕಪ್ಪು ಕಪ್ಪಿದೆ ಅದು, ಬಣ್ಣ
0: ಕಪ್ಪು ಮೀಸಿ ಇರೋದು ಮೀನು. ಕನ ಮೀನು ಅಂತೇಳಿ ಅಲ್ಲ, ಬಾಳಿ ಬಹಳ ಸುಖಿ ಮೀನು.
1: ಸುಖಿ
0: ಸುಖಿ ಅಂದ್ರೆ ಬಹಳ ಬೆತ್ತಗಿನ ಮೀನು ಅದು. ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳು ಮುಯಿಡ ಇದ್ರು ಕೂಡ ಕೆಸರು ಮಾಡುದು. ಈ ಇದಕ್ಕೆ ಬಾಮೆ ಮುಯಿಡ ಹಾಕೋದಿಲ್ಲ ಯಾರು. ಮುಯಿಡ ನೀವು ಅಲ್ಲ ಹತ್ತೋಡುದು, ಇತ್ತೋಡುದು, ಹತ್ತೋಡು, ಇಡೀ ಬಾಮೆ ನೀರು ರಾಡಿ ಮಾಡೋದು ಮುಯಿಡ. ಈ ಮನೆ ಕೆಲವರು ತಳು ಮುಯಿಡ ಇರ್ತಾರೆ, ಆ ಮುಯಿಡ ಮೇಲ್ ಬತ್ತಿಲ್ಲ ಒಲ್ಲು ಒಡೀ ಐಕಂಡು ಈ ಕೆಲಸ ಮಾಡುದು. ನೀರನ್ನ ಕಳ್ಕೆ ಮಾಡ್ತಾ ಇಕ್ಕಂಬದು. ಆದ್ರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂಬ್ದು. ಹತ್ತೋಬ್ದು ಇತ್ತೋಬ್ದು ಒಂದೊಳಗೆ ಸುಮ್ಮನೆ ಕುಕ್ಕಂತಿಲ್ಲ. ಈ ಬಾಳಿ ಎಲ್ಲ ಐತೆ, ಬಾಳಿ ನೀವು ಬಾಮಿಗೆಲ್ಲ ಉಯಿರ್ ಬಿಡ್ತೀರಿ ಕಾಣಿ. ಉಯಿರ್ ಮೀನು ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲೆ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲ ಹಾಳೆ. ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ, ಈಗ ಐರ್ ಬಿಡ್ತಾರೆ. ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಗಿದ್ರಿ ಅಂತ ತೊಂದರೆ ಆತಿಲ್ಲ. ಈ ಮುಯಿಡ ಬಂದ್ರು ಹೋಯ್ತು.
1: ತಳಮುಯಿಡ,
0: ತಳಮುಯಿಡ ಅಂದ್ರೆ ಬುಡದಚ್ಚ ಅವ ಬೇರ್ ಕತ್ತರಿಸದೆ ಗೊತ್ತು, ಮೇಲ್ ಕೈಟದ್ದೇ ಗೊತ್ತಂತ. ಹ್ಯಾಂಗ ಕತ್ತರಿಸ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ ಓ ಇದ ಹೆಂಗ್ ಕೈಟಿ ಹೋಯ್ತು ಅಂತೇಳಿ ಅವ ಬುಡದರ್ಚಿ ಕತ್ತರಿಸಿರ್ತ. ಮೋಸ ಮಾಡೋದು ಹಂಜುಮೇರ,
1: ಹಂಜುಮೇರ ಅಂದ್ರೆ
0: ಹಂಜುಮೇರ ಅಂದ್ರೆ ಮೋಸ ಮಾಡೋದು ಅವನು. ದೊಡ್ಡ ಹಂಜುಮೇರ ಮಾರ್ರೆ ಅಂತ ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
1: ಇದು ಪೋರ್ಚುಗೀಸ್ ಬಂದ ಪದವ?
0: ಅಂಜಮೇರ ಪೋರ್ಚುಗೀಸ್ ಬಂದದ್ದಲ್ಲ, ಪೋರ್ಚುಗೀಸ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
1: ಹೆಂಗಿದಲ್ಲ
0: ಈಗ ಹರ್ಕತ್, ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರು ಶಬ್ದಗಳ ಹರ್ಕತ್ ಬಂತು.
1: ನಂಗೆ ಹರ್ಕತ್ ಇಲ್ಲ,
0: ಹರ್ಕತ್ ಇಲ್ಲ ಅಂದ್ರೆ ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ, ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು. ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣ ಈಗ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್, ಯಾಕಂದ್ರೆ ಲಾಂಗ್ ಚೈನ್ ಅದು. ಈ ಮದುವೆ ದಿನಗಳು ನಾವು ಕುಂದಾಪುರದ ಹತ್ರ ಕೇಳಿದ್ರೆ ಲಾಂಗ್ ಚೈನ್ ಅಂತ ಹೇಳಿದ್ರೆ ಲಾನ್ ಹಂಗೆ ತಗೊಂಡು ಹೆಚ್ಚು ಕಡಿಮೆ
1: ಲೋನ್
0: ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರಿ ಕುಂದಾಪುರದಂಗೆ.
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಬೇನು ವ್ಯಾಪ್ತಿ ಇಲ್ಲ. ನಿಮ್ಮ ಮನೆಗೆ ನಾವು ಬೈದಾರ ನಿಮ್ ಕಾಣಿ ಒಂದು ಕೋಳಿ ಕೋಳಿ ಸಾಕು ಮರ್ಯಾದೆ ಬಿಟ್ಟರು, ಕೋಳಿ ಸಾಕ್ತಾರೆ, ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ. ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿಯಲ್ಲಿ ಬಾಚೋದು ಯಾರು ಹೆಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡೆ ಅವ್ರ ಮನೆಗೆ ಏನು ಲೆಕ್ಕಚಾರ ಇಲ್ಲ ಕೋಳಿ ಸಾಕೋದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲಿ ಮಕ್ಕಳು ಕೈ
1: ಕೈ
0: ಉಳಿಚುದು. ಅಯ್ಯೋ ದೇವ್ರೆ ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ, ಒಂದು ರಾಶಿ ಒಂದೊಂದು ಹೇಳಿ ಮರಿಯಕ್ಕೊಂದು ಮರ ಹಾಕಿ ಇಚ್ಚಿಡಿದ್ರೆ ಅಕ್ಕ ಯಾಕೆ ಅಲ್ಲಿ ಹಿಲಿಗಿಟ್ಟರೆ ಮರಿ ಓಡಿಸೋದು ಹೇಳ ಲೆಕ್ಕಾಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕ ಒಂದು ಇಟ್ಟು ಇಟ್ಟು ಚಾವಡಿದ್ರು ಕೊಡ್ತೀನಿ ಮರಿ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕ ಒಂದು ಸ್ವಲ್ಪ ಚಾ ಕುಡಿದ್ರು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟೂ ವಾಚಾಮಗೋಚರ ಬೈತರಲ್ಲ ಅದೆಲ್ಲ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನು ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಂಬದಿರಿ ತಾಂಗುದೇ ಇಲ್ಲ ಬೈಗಳನ್ನೇ ಹೆಟ್ಟಿ ಹೆಟ್ಟಿ ಬೈದ.
1: ಮತ್ತೆ ನೀವು ಕೆಲವೊಂದು ಪದಗಳೀಗ ನಾವು ಅದು ಅದನ್ನು ಹೇಳ್ರೆ ಅದು ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಆದ್ರೆ ಅರ್ಥ ಹುಡ್ಕೊಂಡು ಹೋರೆ ಆತರ ಅರ್ಥ ಅಲ್ಲ. ಅದ್ರ
0: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನು
1: ಹೇಳಿ
0: ಹೊಗಳಿ ಬೈಕ. ನೀವು ದೊಡ್ಡ ಗಾಂಧಿ, ದೊಡ್ಡ ಹರಿಶ್ಚಂದ್ರ, ನೀವು ದೊಡ್ಡ ಶ್ರೀರಾಮಚಂದ್ರ, ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
1: ಇಲ್ಲ ಹೊಗಳ
0: ಅಲ್ಲ ನಿಮ್ಮನ್ನು ನಿಮ್ ಅಲ್ಲ ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು. ಇನ್ನು ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ
1: ಗೊತ್ತಿದೆ.
0: ಬೈದೀಗ ನಿಮ್ಮ ಬೈದರ್ಗೆ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲ್ಯನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ಅಂದ್ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕೆಂಡು ಕೊಂಗಟ ಮಾಡುದು ಅದು
1: ಪ್ರೀತಿ
0: ಪ್ರೀತಿ ಅದೇ ಅದನ್ನ ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳು ಶಬ್ದ ಆದ್ರೆ ಅವನ ಪಟಿಂಗ್ ಅನ್ನೋದೇ ಒಂದು ಹೊಗಳಿಕೆ ಶಬ್ದ. ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ.
1: ಎಷ್ಟು ಲೈಕ್ ಇತ್ತು ಸರ್, ನಿಜವಾಗ್ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸೋದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾದ್ರೂ ಮಾಡಿದ್ಯಾ?
0: ಪೇಪರಲ್ಲಿ ಬರುದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತ ಹೇಳಿ ನಾವು ಅಲ್ಲೇ ಕೈ
1: ಮಾಡ್ಕೊಂಡ್ಬಿಟ್ಟು
0: ಅಲ್ಲ ನಾ ಅಂತ ಶಬ್ದಗಳಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
1: ಹೌದು,
0: ಇವ್ರು ಕೆಮ್ಮಿ ಮೇಲೆ ಬಿದ್ದರೂ ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕುಡುದಿಲ್ಲ ಮೇಡಮ್, ಚರ್ಮದಂಗೆ ನೀರು ಕೊಡುದು, ಅದೇ ಅದಕ್ಕೆ ನೀರು ಅದ್ರೊಳಗೆ ಹೋಗ್ತದೆ ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮ್ಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಯ್ಯ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ್ತದೆ
1: ಕೆಮ್ಮಿ ಮೇಲೆ ಬಿದ್ದದ್ದು ನೆನಪು
0: ಅದಕ್ಕೊಂದು ನೆನಪಾಗ್ತು. ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀ ಕಾಣಿ ಎಂತ ಅಂತಾರೆ ಕಾಣಿ, ನೀವು ಮಾರ್ಕೆಟಿಗೆ ಕಾಣಿ ತುಳಿನಾರು ಹೇಳ್ತಾರಲ್ಲ, ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆನ ಕಲಿಕರು ಅಲ್ಲಿಗೆ ಹೋಗಿ ಕೊರತು. ನೀವು ಈ ಕುಂದಾಪುರ ಮಂಡಕಾಸ BMJT ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆತಿಲ್ಲ, ಅಲ್ಲಿ ಕಲಿ ಕಲ್ಲು ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವ್ದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನದಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತ ಉಂಡು ಜೀವದ ಜೀವದ ಅಂತಾರೆ. ಕಡೆಗೆಲ್ಲ ಹೋಯ್ಕೊಂಡ್ರೆ ಮೂರು ದಿನ ಹಿಂದಿದ್ರು. ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಅವ್ರು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಣಿ ಸಂತೆಂಗೆ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
1: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದ ಭಾಷೆ, ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್, ಅದು ಕುಂದಾಪುರ ಕನ್ನಡ ಬಾಯಿ ತುಂಬಾ ಒಂದಿಷ್ಟು ಎಲಿ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರ ನಮ್ಮನೆ ಯಾರು ಕಾಂತರು ಅಂತ ಹೇಳೋ ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಮಾಡಿ ಆಚೆ ಹೆಚ್ಚು ಮಾತಾಡುತ್ತೆ, ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರಂ ಸ್ವಟ್ಟಂ ಗೋಡೆ ಮೇಲೆ ಇಟ್ಟಂ ಅಂದೇಳಿ ಒಂದು ಗಾದೆ ಇತ್ತು. ಈ ಈ ಹಳ್ಳಿಯರಲ್ಲಿ ಏನ್ ಗೊತ್ತಾ, ನಾವಲ್ಲ ಒಂದು ಸಿಂಬಳ ಬಂದ್ರ ಕೂಡ ಕಿಶಿನ್ ತೆಗೆದ್ರೆ ಟಾವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿಗೆ ಹಾಕಿ ಮನೆಗೆ ಹೊತ್ತು ನಾವು.
1: ಕರೆಕ್ಟ್.
0: ಅವ್ರ ಹಂಗಲ್ಲ, ಸುರ್ರ ಬಂತ ಸ್ವರಂ ಸ್ವಟ್ಟಂ ಗೋಡೆ ಮೇಲೆ ಇಟ್ಟಂ ಅಂತ, ಅದನ್ನಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋಕೆ ಅಂತ ಇಲ್ಲ, ಅವ್ರಿಗೆಲ್ಲ ಬಟ್ಟೆ ತಪ್ಕಂತ ಇತ್ತ ಮಕ್ಕಳ ಕೈಯಲ್ಲಿ. ಆ ಮಕ್ಕಳು ಒತ್ತಿ ಅದು ಸಿಂಬಳ ತೆಗೆದು ಕಡೆ ಅದೇ ಸಿಂಬಳ ಅವ್ರ ಕೈ ತೊಳ್ಕೊಂಡೆ ತಮ್ಮ ಸೀರೆ ಸೆರ್ಗ ಒರೆಸ್ಕೊಂಡು ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಒರೆಸುತ್ತೆ ಗೊಬ್ಬರ ಹೊರಿತಾರೆ, ಅದ್ರ ಗೊಬ್ಬರದ ಅದು ವಾಸನೆ ಬರ್ತದೆ, ಅದು ಅದೇ ಕೈ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
1: ಹೌದು
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ. ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ, ಮತ್ತು ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ,
0: ಆರೋಗ್ಯವಾಗಿ ಇರ್ತಾರೆ.
1: ಹ್ಞೂ, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
0: ಸೋಪಾಗಿ ಕೈ ತೊಳೆದವ್ರಿಗೆ ಕಾಯಿಲೆ ನಾವು ತಗೊಂಡ, ಸೋಪಾಗಿ ಕೆಮಿಕಲ್ ಒಂದಿಷ್ಟು ನಾವು ತಗೊಂಡು ನಾವು ಅದೇ ಬಿ ಎಮ್ ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತೆ ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತೆ ನಾವು
1: ಕುಡಿಯುತ್ತೆ. ಕರೆಕ್ಟ್.
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾಕೆಂದ್ರೆ ಅಬ್ಬಿದಿಕ್ಕಳು ಅಬ್ಬಿದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದನ್ನು ಭಾಷೆನ ಕೊಲ್ಲೋದಿಲ್ಲ. ಇಂಗ್ಲೀಷ್ ಕಲೀನಿ, ಬದನೆಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು, ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲ್ ಅಲ್ಲ. ಹೋಪ್ಕೊಂಡ ದಾರಿ ಅಷ್ಟೇ
1: ಅಷ್ಟೇ.
0: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿ, ಅದೇ ಗೋಲ್ ಅಂದೇಳಿ. ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ, ಒಂದು ಕನ್ನಡದಂಗೂ ಹೋಯ್ಲಕ್ಕೆ ನೀವು ಇಂಗ್ಲೀಷಂಗೂ ಹೋಯಲು ಮುಟ್ಕೊಳ್ಳಕ್ಕೆ ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕೆ ಅದರೂ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಮಾನ ಬರ್ತದೆ.
1: ನಿಜ,
0: ನಮ್ಮ ಭಾಷೆ ವ್ಯವಹಾರ ನಮ್ಮ ಕತೆ ಮುಗ್ದೇ ಹೋಯ್ತು.
1: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ರು ಸರ್, ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕ.
0: ಭಾಷಾ
1: ಒಂದ್ ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
0: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ತಿಗೋದ್ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ ನಾನು, ಒಳ್ಳೆ ರೀತಿ ಹಂಗೆ ಇದ್ರಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೂ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ.
0: ಈಗ ಹೊಟ್ಟೆ ಅಪ್ತಿಗೆ ಅಲ್ಲಿ ಹೋಯಿ ಇಷ್ಟು ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಸೇರಿ ಹೋಯ ಒತ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಪೂರ ಬಪ್ಕಾತಿಲ್ಲ. ನೀವೀಗ ಒಂದು 30 ವರ್ಷ ನಮ್ಮ ಊರಂಗಿದ್ರೆ ನೀವು ಈ ಊರಂಗಿದ್ರೆ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ,
1: ನೀವೆಲ್ಲೆಲ್ಲ
0: ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿ ಇದ್ರೆ ಕೂಡಲೇ ಮಾತಾಡ್ತೀಯ.
1: ಹೌದು ಹೌದು ಹೌದು.
0: ಅದೇ ಈ ಭಾಷೆ ಕಣಿ ಇದನ್ನ ರುಚಿ ಐಕರೆ ನೀವು ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣಿ, ಇಲ್ಲಾದ್ರೂ ನೀವು ದುಬೈ ಗಂಡ ನಿಮ್ಮ ಗಂಡ ಎಲ್ಲೆಲ್ಲ ಫಾರಿನ್ ಆಗಿದೆ ನೀವೆಲ್ಲ ಹೋಗಿ ಕಣಿ ಅಲ್ಲೊಬ್ಬ ಹಾಯ್ ಅಂತ ಹೇಳ್ರಿ ಸರ್, ಇಷ್ಟು ಖುಷಿ ಆಯ್ತು.
1: ತುಂಬಾ ಖುಷಿ
0: ಆಯ್ತಂದ ಹೇಳಿದ್ರೆ ಭಾಷೆ ಖುಷಿ ಆಗೋದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಒಬ್ಬ ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳ್ರೆ ಬೆಂಗಳೂರು ಹಂಗೆ, ಅವ ಯಾವನೇ ಅಲ್ಲಿ ಈಗ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲದೆ ರೊಡ್ಡಿಲ್ಲ ನಮ್ಮ ಪೈಕೇರಿ ಅಲ್ಲದೆ ರೊಡ್ಡಿಲ್ಲ ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ
1: ಕನೆಕ್ಟ್ ಆಗಿಬಿಡ್ತೀವಿ,
0: ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು. ಗಜನಿ ಮಹಮ್ಮದ್ ಬಂದ, ಬಂದರೆ ಅಂತ ಮಾಡ್ದ, ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 16 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆಲ್ಲ ಪಾಠ ಮಾಡಿದ, ನಮ್ಗೆ ಸರಿ ಗೊತ್ತಿಲ್ಲ, ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
1: ಹೌದು,
0: ಮೂರ್ತಿನ ಹೊಡೆದಾಕ್ರೆ ಅಂತ ಸಿಕ್ಕತ್ತೆ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳತ್ತಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು, ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ, ಇಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು ನಿಮ್ಮ. ಈಗ ಒಂದೊಂದು ಮದುವೆ ಒಂದೊಂದು ಥರ.
1: ಹೌದು ಸರ್,
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಅದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು, ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
1: ನಾವು ಹೋಪ ಅಂದ್ರೆ ಹೋಪ
0: ಅಂತ ಇದ್ದೇ ಇತ್ತದ, ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇತ್ತದೆ
1: ಅಲ್ದಾ. ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡದ ಅಲ್ದಾ.
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದ ನಾವು ಮಾಡೋದು ಭಾಷೆನೆಲ್ಲ ಕೇಂತ ಕೆಮ್ಮಿಲ್ ಬೀಳತ್ತೆ, ಏನು ದೊಡ್ಡ ಲಾಭ ಇದ್ದೀರು. ಒಂದು ಭಾಷೆ ಉಳಿಸೋಕೆ ಒಂದು ಸಣ್ಣ ಪ್ರಯತ್ನ ಆಗಿದ್ದು. ಈ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿದ್ರೆ ನಿಮಗೆ ಗೊತ್ತಿತ್ತು,
1: ಟ್ಯಾಂಟ್ರ್ ಹಾಕಿ ಗೊತ್ತು,
0: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ ಬೆನ್ನ ನೆಲಕ್ಕೆ ತಾಗಿಸಿ ಹೊಟ್ಟಿನ ಮೇಲ್ ಮಾಡಿ ಯಾವ ಹಕ್ಕಿಯೂ ಸಹಿತ ಹಂಗ ಮೇನ್ ಮನ್ಕಂತಿಲ್ಲ ಅವ್ರ ಹಂಗೆ ಎಲ್ಲ. ಅದಕ್ಕೆ ಅವನೊಬ್ಬ ಗಟ್ಟಿಗ ಕೇಳಿದವ್ರು, ಏ ಹಕ್ಕಿ ಎಲ್ಲ ಪ್ರಪಂಚದಾಗ ಎಲ್ಲ ಹೊಟ್ಟಿನ ನೆಲ ತಾಂಗ್ಸಿ ಮಲ್ಕಂಬ್ರಿ, ನೀನೊಂದು ಬೆನ್ನನ್ ಮೇಲ್ ಮಾಡಿ ಮನ್ಕಂಡಿದಿಲ್ಲ. ಯಾಕಂದ್ರೆ ಕುಂದಾಪುರದಂಗ ಎಲ್ಲರೂ ಮನ್ಕಂಡಿರು, ಇಲ್ಲಾದ್ರೂ ಆಕಾಶ ಬಿದ್ದದ್ ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತ ಹೇಳಿ ಅಲ್ಲ, ಆ ಟ್ಯಾಂಟ್ರ ಕಿ ಕಣಗ್ ಒಂದು ಕಾಲ್ ನೆಗೆ ಇಟ್ಕಂಡ್ರೆ ಎಲ್ಲಾರು ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಅದರಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀವಿ ಅಂತ ಹೇಳಿ ಹೊರೋದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡಕ್ಕೆ ಅಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗ ಆತಿತ್ತು, ಬಹುಶಃ ನಮ್ಮ ಕೇಳೋರಿಗೂ ಹಂಗೆ ಆತಿತ್ತೇನೋ, ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು. ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗು ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಅನ್ನೋದು ಪುಕ್ಕಿದಿತ್ತು ಒಳಗೆ, ಪುಕ್ಕಲ್ಲ ಯಾಕೋಯ್ತಾ. ಅಯ್ಯೋ ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಕಂಡೆ ಆಗಿ ಕಂಡನ, ಅದು ತುಳು ಬತ್ತು ಅಥವಾ ಮತ್ತೆ ಇಂಗ್ಲೀಷ್ ಬತ್ತು ಅಥವಾ ಶುದ್ಧ ಕನ್ನಡ ಬತ್ತು ಅಂತ ಹೇಳುವಂತ ಒಂದು ಆತಂಕ ಇದ್ದಿತ್ತು. ಅದು ಯಾವುದು ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ, ನಾನು ಉತ್ತರ ಕೊಡದಿದ್ರು ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ, ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ಯ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೇ ಇರಬೇಕು, ಆದರೆ ಬದಲಾವಣೆ ಒಟ್ಟಿಗೆ ಇದ್ದದೆಲ್ಲ ಗೆರ್ಚ್ಕೊಂಡು ಹಬ್ಬ ಬದಲಾವಣೆ ಅಂತ ಹೇಳಿಬಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ
1: ಇದ್ದೆ. ಎಷ್ಟು ಚಂದದ ಪದ ಬಳಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು,
1: ತುಂಬ ಖುಷಿ ಆಯ್ತು. ಎಂದಕ್ಕಂದ್ರೆ ಈ ಪದ ಎಲ್ಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡೋದು ಅಜ್ಜಿ ಮಾತಾಡೋದು ಅಂತ ಸನ್ನಿವೇಶ, ಅಥವಾ ಮನೆ ಬದಗಿ ಪದಗಿ ಚಂದಕ್ಕ ಬಿಂದು ಅಕ್ಕ ಅಕ್ಕು ಅಕ್ಕ ಚಣಕು ಅಕ್ಕ ಇವರ ಬಾಯಲ್ಲೆಲ್ಲ ಕೇಂಬಂತ ಪದಗಳು. ಹಿಂಗ್ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೇಂಬು ಸಿಕ್ಕು ತುಂಬ ಅಪರೂಪ, ಕೇಂದ್ರ ಕೂಡಲೇ ಅದೆಷ್ಟು ಖುಷಿ ಆಯ್ತು ಗೊತ್ತಾ. ನೀವೀಗ ಗೆರ್ಚ್ಕೊಂಡು ಹಾಪದಂದ್ರಲ್ಲ, ಇದೆಲ್ಲ ಬಳಕೆ ಇಲ್ಲ ಈಗ, ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲ ಇಲ್ಲ.
0: ಗೆರ್ಚುದು ಕಣಿ ಅದೆಲ್ಲ ಬಿದ್ದಗಳಿಗೆ ಗೆರ್ಚ್ಕೊಂಡು ಹೋಯ್ತು ಅಂತ.
1: ಹೌದು,
0: ಅದನ್ನ ಆ ಗೆರ್ಚುದಮ್ಮದಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹಾಪದು,
1: ಅದ್ರ ತೀವ್ರತೆ ಗೊತ್ತಾಗ್ತದೆ.
0: ಆ ತೀವ್ರತೆ ಶಬ್ದವೇ ಹಾಗೆ. ಈಗ ಮುತ್ತಂದೇಳಿ ಹೇಳಿ ಹಿಂಗ್ ಮಾಡಿ ಆ ಬೈಕಲ್ಲಿ ಹಿಂಗೆ ಅಗಲ ಮಾಡಿ ಮುತ್ತು ಕೊಡುಕಾತಿಲ್ಲ, ಮುತ್ತನ ಹೊತ್ತಿಗೆ ತುಟಿನ ಅಗಲ ಮಾಡಿ ಮುತ್ತು ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು, ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೋ ತನಕ ನಮ್ಮ ಕುಂದಾಪುರ ಕನ್ನಡ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ ಅದರೊಟ್ಟಿಗೆ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ. ನನಗೂ ಇಲ್ಲ ಟೈಮ್ ಆಯಿಪ್ಪು ಕೋಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ, ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ ಮಾತನಾಡದೆ ಇರಬೇಡ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಬಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಸೂರ್ಯಘರ್
3: ಸಂದೇಶ್ ಶೆಟ್ಟಿ ಆಜ್ರಿ ನಿರ್ದೇಶನದ ಚಿತ್ರ ಗುಮ್ಟಿಯ ಹಾಡು ಹಾಡುವ ಹಕ್ಕೆ. ಹಾಡಿದವರು ಮೆಹಬೂಬ್ ಸಾಬ್. ಸಂಗೀತ ಮತ್ತು ಸಾಹಿತ್ಯ ಮೋಹನ್.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ, ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲಾ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ, ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ ವಡ್ಡೋಲಗ, ಸಾಮಾನ್ಯವಾಗಿ ಸುದರ್ಶನ ವಿಜಯ, ಮಹಿಂದ ದ್ವಿವಿಧ ಕಾಳಗ ಇಂತಹ ಅಥವಾ ಬೇರೆ ಕಥೆಗಳ ಯಕ್ಷಗಾನ ಪ್ರದರ್ಶನ ಎಂದಾದರೆ, ಮೊದಲಿನಿಂದ ಮಾಡಿಕೊಂಡು ಬಂದದ್ದು ಕಥೆಯ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗ ಆಗಬೇಕು. ಉದಾಹರಣೆಗೆ ದಕ್ಷಯಜ್ಞ, ಈ ಪ್ರಸಂಗದ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗವೇ ಆಗುವುದು. ಆಗ ದೇವತೆಗಳ ವಡ್ಡೋಲಗ ಆಗುವುದು ಎಲ್ಲ ರಾಜರ ವಡ್ಡೋಲಗ ಮಾಡುವುದಕ್ಕಿಂತ ಇದೇ ಪಾಂಡವರ ವಡ್ಡೋಲಗವನ್ನಿಟ್ಟುಕೊಂಡು ದೇವತೆಗಳ ವಡ್ಡೋಲಗ ಅಂತ ಹೆಸರು ಕೊಟ್ಟುಕೊಂಡು ಮಾಡ್ತಾರೆ. ಇನ್ನು ರಾಮಾಯಣದ ಕಥೆಯಾದರೆ ರಾಮ ಲಕ್ಷ್ಮಣರ ವಡ್ಡೋಲಗ ಅಂತ ಹೇಳ್ತಾರೆ. ಆ ವಡ್ಡೋಲಗದ ನಡೆ ಸಂಪೂರ್ಣ ಇದರ ಹಾಗೆ, ಆದರೆ ಕೆಲವೊಂದು ಸಾಹಿತ್ಯಗಳು ಮಾತ್ರ ಬೇರೆ ಬೇರೆ ಇದೆ. ಮೊದಲೇ ಹೇಳಿದ ಹಾಗೆ 5 ಅಥವಾ 6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬಾ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆಗೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡು ಕೋರೆ, ಎರಡು ಕೆಂಪು ಕೆದ್ದಿಗೆ ಮುಂದಲನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ಒಡ್ಡೋಲಗ ಹಾಗೂ ಕಿರಾತನ ಒಡ್ಡೋಲಗದ ಕುರಿತಾಗಿ ನನಗೂ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿಯೇ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ನೀರನ್ನ ತರಿಸಿದ್ದೇನೆ. ಆರತಿಯನ್ನ ಹಿಡಿದು ಕಳಶ ಗನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಅವಸಕೇತನ ವೃಷಕೇತು ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನ ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನ ನಿರೀಕ್ಷಿಸುತ್ತಿರೋಣ.

ಕೇತನ ಅಂಜನಯ್ಯ, ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನ ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ನ ಸ್ಥಿತಿಯನ್ನು ನೋಡಿದ್ದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತಹ ಈತ ಹೇಡಿಯಂತೆ ಬಂದು ತಲೆಬಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದು ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದಂತೂ ಸ್ಪಷ್ಟ.

ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಅಶ್ವದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಅಶ್ವವನ್ನ ಕಟ್ಟಿದೆ. ಆದರೆ ನಮ್ಮ ತಾಯಿಯ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆಯ ಮಗನೇ ಎಂಬುದಾಗಿ. ತಾಯಿಯಾಗಿರುವಂತಹ ಚಿತ್ರಾಂಗದ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ, ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದೇ ಸಂಭಾವಿತಿಕೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ಒಬ್ರು ವಾಹನನ ರೀತಿ ನೀತಿ ಒಂದೆಲ್ಲ ಕಂಡಾಗ ಒಂದೇ ಸವನೆ ಮೊಗವನ್ನು ತಿರುಗುತ್ತಾ ಇದ್ವಿ. ಆದ್ರೆ ಅವನ ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ,
1: ಸ್ವಾಮಿ
2: ಬಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತಹ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತಹ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನು ಆಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದ್ರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆಂದು ತನ್ನ ಅಪರಾಧ ಪ್ರಜ್ಞೆಯನ್ನು ಇಲ್ಲಿ ತೋರಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿಕೊಳ್ಳ

ಮಾಡಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತಹ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನ ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೇ ಇದ್ರೆ ಒಬ್ಬ ಅಚ್ಚಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನ ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಗುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನನ್ನ ಮಗ?

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹಂಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರಯ್ಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಎಂದು ಕೂಡಿದ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ. ಹೊರತು ಈ ಹೇರಿಯನ್ನ ಈ

यांना बसून आले बंदावाने थोडा गेला थोडा ಈ ಪಿಸುಡನ ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂಡ ತೊಲಗು ಎನ್ನಯ ಜನನಿಗಿಕ್ಕಿನ ಬಲಗೆ ಸೈಲಿಸಿದೆ ನೊಮ್ಮೆ ನಿರ್ಣಯ ತಲೆಯ ಕೊಂಬೆನು ದೃಢಕ್ಕೆ ಬಲ

ಜನರಲ್ಲಿ ನನ್ನನ್ನು ನಿಂದಿಸಿದೆಯೋ ಹೇಳಿ ಎಂಬುದಾಗಿ ದೂರೀಕರಿಸಿದೆಯೋ ಬೇಸರ ಇರಲಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದೆ. ಆದ್ರೆ ನೀನು ಆಡಿರುವ ಮಾತೇನು, ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ ಅವಳಿಗೆ ಅಪಮಾನವನ್ನು ಮಾಡಿದೆಯೋ? ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನವ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನು ತುಳಿದಿದ್ದೀರಿ, ಅದರ ಪರಿಣಾಮ ಏನು ಎಂಬುದನ್ನು ಈ ಕ್ಷಣದಲ್ಲಿಯೇ ಕಾಣಲಿಕ್ಕಿದ್ದೀರಿ. ನಡೆಯುವಂತಹ ಯುದ್ಧದಲ್ಲಿ ನೀನು ತಲೆಯನ್ನು ಚೆಂಡಾಡದೇ ಇದ್ರೆ ಚಿತ್ರಾಂಗದೇ ಹಾಗಾಗ

0: ಮಗು ವೃಷಕೇತ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ.

0: ಜನಕ,
1: ಕ್ಷಣ ಕಾಲವೂ ತಡ ಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
0: ಓಹೋ,
1: ಪ್ರತಿವೀರನಾದಂಥ ಈ ಬಬ್ರುಹಾನ್ನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿಯೇ ತಿಳಿಯುತ್ತದೆ, ಈ ಯುದ್ಧದಲ್ಲಿ ನಾವು ಜಯವನ್ನು ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತಹ ಈ ಪರಿಭವದ ವಿವರವನ್ನೆಲ್ಲ ತಿಳಿಸು. ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ವಿಷಕೇತು
1: ಜನಕ
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನ ಅನಿಸಿಕೆಯನ್ನು ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನ ಪಡೆದ ಭಾಗ್ಯವಂತರಾಗಿ ಬದುಕಿದ್ದರು. ಸತ್ತ ಮೇಲೆ ತಿರೋದಕವನ್ನ ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನು ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂತಹ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನ ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಹನ್ನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋದಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ.

0: ಮಗನೇ ಋಷಿಕೇತು, ಮಗನೇ ಋಷಿಕೇತು, ಏನಾಯ್ತಪ್ಪ ಏನಾಯ್ತು?
1: ಮಲಯಬಾರದು ಎಂದು ನೋಡಿದ ಎಲ್ಲ ಜನತೆಯ ಇಂದು ನಿನ್ನನ್ನು ಕಾಯುವ ಭಟರಾರೆಂದು ಖಂಡಿಸಿದ.
2: ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆಯಾಗಿರುವಂತಹ ಚಿತ್ರಾಂಗದ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ, ಅಮ್ಮ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ, ಹಿಡಿದಿರುವಂತಹ ಕಟ್ಟಿಗದಿಂದ ನನ್ನ ಶಿರವನ್ನ ಹಿಡಿದುಬಿಡು.
1: ಅಮ್ಮ, ಏನು ಕೈದುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೂಪೀಸ್ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನು ನಿಯಂತ್ರಿಸಬಲ್ಲಂತಹ ವ್ಯಕ್ತಿಯ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ಮಾತೃ. ನಮೋ ನಮಃ.
2: ಏಕೋಗಣ ಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಲ್ಲ, ಪರಿಣಾಮವೇನಾಗಿದೆ?
0: ಇದೇ ಪರಿಣಾಮ, ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸುತ್ತೇನೆ. ಇದೋ ಪರೀಕ್ಷೆ.
3: ಅರ್ಜುನ, ನಮಸ್ಕರಿಸಿಕೊಳ್ತಾ ಇದ್ದೇನೆ.
4: ಏನಯ್ಯ ಏನು?
3: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
4: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ. ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕಡಿಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ, ಇನ್ನೇನ ಸುರನದಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ವಿಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ, ಈ ಬಬ್ರುವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು
0: ಸೇರುವವನಿದ್ದೇನೆ. ಬೇಕು
5: ಪ್ರಿಯ ಚಿತ್ರರಂಗಾರೆ
4: ಸ್ವಾಮಿ,
5: ಬಾ ಹೀಗೆ ಬಾ.

0: ಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮೊಟ್ಟಿಗೆ ಆರ್ಜೆ ಜ್ಯೋತಿ, ನಮ್ಮ ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಖುಷಿ ಅಂತ ಗೊತ್ತಾ, ನುಡಿ ಬೆಳಕು. ಹೌದು ಮಾರ್ರೆ, ಈ ಮಳೆಗಾಲ ಆದ್ರೂ ಬಿಸಿಲು ಬೆಳಕೆ ಜಾಸ್ತಿ ಆಯ್ತು. ಇದೆಂತ ಬೆಳಕು ಅಂತ ಕೇಂದ್ರೆ, ನಮ್ಮ ಕುಂದಾಪುರ ತಾಲೂಕಿನ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ, ಅದು 20th ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸಲ ನಮ್ಮ ಕುಂದಾಪುರದ ಅಣಿಗುಡಿ ದೇವಸ್ಥಾನದ ಪಕ್ಕದಲ್ಲಿರುವ ಶ್ರೀ ವಿನಾಯಕ ಸಭಾಗೃಹದಲ್ಲಿ. ನಾಳೆಗೆ ಅಂದ್ರೆ ಎಷ್ಟನೇ ತಾರೀಕು ಅಂತ ಕೇಂದ್ರೆ, 28th ಜೂನ್ ಬೆಳಿಗ್ಗೆಯಿಂದ ಶುರುವಾತ. ಈ ಸಲ ವಿಶೇಷತೆಯಲ್ಲಿ ನಂಗೆ ಖುಷಿಯಾದ್ಯಂತ ಕೇಂದ್ರೆ, ಒಬ್ರು ಅತ್ಯುತ್ತಮ ವ್ಯಕ್ತಿತ್ವದವರು, ಮತ್ತೆ ಕುಂದಾಪುರ ಕನ್ನಡಕ್ಕೂ ಬಹಳ ಸೇವೆಯನ್ನು ಸಲ್ಲಿಸಿದವರು. ಅದರ ಜೊತೆಗೆ ಇವರದ್ದೇ ಒಂದು ಪತ್ರಿಕೆಯನ್ನ ಮಾಡಿಕೊಂಡು ಬಹಳಷ್ಟು ವರ್ಷಗಳಿಂದ ಅಕ್ಷರದೊಟ್ಟಿಗೆನೆ ಬೆಳೆದಿರೋರು, ಮತ್ತೆ ಅಕ್ಷರದೊಟ್ಟಿಗೆ ಬೆಳೆಯೋರನ್ನ ಬೆಳೆಸ್ತಾ ಇರೋರು ಇವರು. ಶ್ರೀ ಯು ಸುರೇಂದ್ರ ಶೆಣೈ ಗಂಗೊಳ್ಳಿ ಇವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಅದೇ ನಂಗೆ ಭಾರಿ ಖುಷಿ ಆದ. ಅದಲ್ಲದೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಒಂದು ಉತ್ತಮ ಮಾರ್ಗದರ್ಶಕ ನಮ್ಗೆ ಇವರೇ. ಎಂತದೇ ಇದ್ರು ನಾನು ಇವರತ್ರನೇ ಕೇಮ್ದ. ಸೊ ನಮ್ಮೊಟ್ಟಿಗೆ ಯು ಸುರೇಂದ್ರ ಶೆಣೈ. ಯು ಸುರೇಂದ್ರ ಶೆಣೈ ಅಂತ ಹೇಳಿ ನಮ್ ಸಮಾತಿಲ್ಲ, ಅದು ಯು ಎಸ್ ಶೆಣೈ ಅಂತಾನೆ ಹೇಳ್ರೆ ಸಮಾಪದ. ಸರ್ ನಮ್ಮೊಟ್ಟಿಗೆ ಇದ್ರೆ ಸರ್, ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ,
2: ಕಂಗ್ರಾಚುಲೇಷನ್, ಶುಭಾಶಯಗಳು ಸರ್ ನಿಮ್ಗೆ. ಖುಷಿ ಆಯ್ತು ನಮ್ಗೆ, ಯಾಕೆಂದ್ರೆ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿರೋರು ನೀವು. ಈ ಸಮ್ಮೇಳನ ಅದು ನುಡಿ ಬೆಳಕು ಅಂತ ಹೆಸರು ಕೊಟ್ಕೊಂಡು ಈ 2026 ಈ ವರ್ಷದ 20th ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕುಂದಾಪುರ ತಾಲೂಕಿದ ಆತಿಪ್ಪದ. ಇದ್ರಲ್ಲಿ ಎಂತಲ್ಲ ವಿಶೇಷತೆ ಸರ್, ಒಂದ್ಸಲ ಬೆಳಕು ಚೆಲ್ಲೋದಾದ್ರೆ ಎಲ್ಲ ಒಂದ್ಸಲ ಕೇಳ್ಕೊಂಡು ನಾಳೆ ನಾನು ಒಂದ್ಗಳಿಗೆ ಹೊಯ್ಕ್ ಅಂತ ಹೇಳಿದಾರೆ, ಎಂತಲ್ಲ ಇತ್ತಂದು ಒಂದ್ಸಲ ಹೇಳಿಬಿಡಿ ಸರ್.
3: ಯಾವುದೇ ತಾಲೂಕು ಅಥವಾ ಜಿಲ್ಲಾ ಸಮ್ಮೇಳನ ಮಾಡುವಂತದ್ದು ಸಾಹಿತ್ಯಾಸಕ್ತರನ್ನೆಲ್ಲ ಒಗ್ಗೂಡಿಸಿ ಅವರ ಪರಸ್ಪರ ವಿಚಾರ ವಿನಿಮಯ ಮಾಡುವುದು, ಒಂದು ಸಾಹಿತ್ಯದ ಉತ್ಸವ ಅಥವಾ ಹಬ್ಬದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಿದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರ ವಿನಿಮಯಗಳು ಒಂದು ಕಡೆ ಆಗ್ತದೆ. ಅದರೊಟ್ಟಿಗೆ ವಿದ್ಯಾರ್ಥಿಗಳಿಗೆ ಹಿರಿಯ ಸಾಹಿತಿಗಳನ್ನು ನೋಡಲಿಕ್ಕೆ ಆಗ್ತದೆ, ಅವರನ್ನು ಕೇಳಲಿಕ್ಕೆ ಆಗ್ತದೆ, ಮತ್ತು ಸಾಹಿತಿಗಳಿಗೂ ಪರಸ್ಪರ ಅವರನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಮತ್ತು ಒಗ್ಗಟ್ಟಾಗಿ ಏನಾದರೂ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಒಂದು ಸಾಹಿತ್ಯದ ವಾತಾವರಣ, ಅದು ಕನ್ನಡ ಸಾಹಿತ್ಯದ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇದ್ದಾರೆ. ಇದರಲ್ಲಿ ತುಂಬ ವಿಚಾರಗಳೆಲ್ಲ ಬರ್ತವೆ. ಆ ವಿಚಾರಗಳು ಯಾರು ಕೇಳುಗರು ಯಾರಿದ್ದಾರೆ ಅಥವಾ ಸಾಹಿತ್ಯಾಸಕರು ಯಾರಿದ್ದಾರೆ ಅವರ ಮೇಲೆ ಪರಿಣಾಮ ಬೀರಿದರೆ ಆಮೇಲೆ ಅದರಿಂದ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಅನುಕೂಲ ಆಗ್ತದೆ ಅಂತ.
2: ಸತ್ಯ, ಇವತ್ತಿನ ದಿನದಲ್ಲಿ ಹ್ಯಾಂಗ ತಿದ್ಕೊಂಡ್ರೆ ಸಾಹಿತ್ಯ ಅಂದ್ರೆ ಹೊಟ್ಟಿ ತುಂಬಿಸತ್ತ ಸುಮ್ಮನೆ ಆಯ್ಕವಾ. ಈ ತರದ್ದೊಂದು ಈಗ ಸಾಹಿತ್ಯ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿದ್ರು, ಕಲಾ ವಿಭಾಗಕ್ಕೆ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿದ್ರು, ಸಾಹಿತ್ಯದ ಬಗ್ಗೆ ಅಂತಹ ಅಭಿರುಚಿ ಈಗಿನ ಯುವ ಜನಾಂಗಕ್ಕಿಲ್ಲ. ಈಗ ಸಾಹಿತ್ಯ ಸಮ್ಮೇಳನ ಆದ್ರೂ ಯುವ ಜನರು ಎಷ್ಟು ಬಂದಿರ ಕಂಡ್ರೆ ಅಲ್ಲಿ ಕೆಲವೇ ಕೆಲವು. ಈಗ ಮಂಡಿ ಹಣ್ಣಾದರೆ ಜಾಸ್ತಿ ಜನ ಇರ್ತಾರೆ, ಬಿಟ್ರೆ ಈ ಎಳೆ ಮುಖಗಳು ತುಂಬಾ ಕಡಿಮೆ ಇರುತ್ತೆ. ಇಂಥದ್ರಲ್ಲಿ ಈ ನುಡಿ ಬೆಳಕು ಮೂಲಕ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆ ಅಂಡರ್ ಈ ಕುಂದಾಪುರ ತಾಲೂಕು ಘಟಕ ಏನಿದೆ ಈಗ ಮಾಡ್ತಾ ಇರೋ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರನ್ನು ಅದರಲ್ಲೂ ಯುವಕ ಯುವತಿಯರನ್ನ ಎಳೆ ಮನಸ್ಸುಗಳನ್ನ ಸೆಳೆಯೋದಕ್ಕೆ ಎಂತೆಲ್ಲ ಪ್ರೋಗ್ರಾಮ್ ಎಲ್ಲ ಹಾಕೊಂಡಿದ್ದೀರಿ ಸರ್ ಒಂಚೂರು ಹೇಳಿ.
3: ಸಾಹಿತ್ಯ ಸಮ್ಮೇಳನದಲ್ಲಿ ಈ ಹಿಂದೆ ಸಾಹಿತ್ಯ ಸಮ್ಮೇಳನ ಆಗುವಾಗ ಎಲ್ಲ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳೇ ಹೆಚ್ಚಿರ್ತಿದ್ರು, ಯಾವ್ದೋರಿಂದ ಶಾಲೆಯ ವಠಾರದಲ್ಲೇ ಈ ಕಾರ್ಯಕ್ರಮ ಮಾಡುವಂತದ್ದು. ಆದ್ರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಶಾಲೆಗೆ ಪ್ರೌಢ ಶಾಲೆಗಳಿಗೆ ಎಲಿಮೆಂಟರಿ ಶಾಲೆಗಳಿಗೆಲ್ಲ ಸರ್ಕಾರ ಒಂದು ಕೆಲವು ನಿಯಮಗಳನ್ನು ಹಾಕಿದೆ, ಕಾರ್ಯಕ್ರಮ ಮಾಡುವಂಗಿಲ್ಲ ಮತ್ತು ವಿದ್ಯಾರ್ಥಿಗಳನ್ನು ಸ್ಪರ್ಧೆಗೆ ಕಳಿಸುವಂಗಿಲ್ಲ ಮತ್ತು ಕೆಲವು ಎಲ್ಲ ನೀತಿ ನಿಯಮಗಳು. ಅದರೊಟ್ಟಿಗೆ ಶಾಲೆಯ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಅಂಕಗಳ ಹಿಂದೆ ಓಡ್ತಾ ಇದ್ದಾರೆ, ಮಕ್ಕಳಿಗೆ ಪಾಠ ಬಿಟ್ಟು ಪಾಠ್ಯೇತರ ಚಟುವಟಿಕೆ ಬಗ್ಗೆ ಹೆಚ್ಚು ಆಸಕ್ತಿ ಕೊಡ್ತಾ ಇಲ್ಲ. ಶಾಲೆಗಳಲ್ಲಿ ಗ್ರಂಥಾಲಯ ಇದೆ, ಪತ್ರಿಕೆ ಬರ್ತದೆ, ಮಕ್ಕಳಿಗೆ ಅದು ಓದ್ಲಿಕ್ಕೋ ಅದನ್ನು ಉಪಯೋಗಿಸ್ಲಿಕ್ಕೋ ಹೇಳುವ ಮುಖ್ಯೋಪಾಧ್ಯಾಯರು ಅಥವಾ ಅಧ್ಯಾಪಕರು ಕಡಿಮೆ. ಯಾಕಂದ್ರೆ ಅವ್ರಿಗೂ ಸಹ ಬಹಳ ಒತ್ತಡ ಇರ್ತದೆ, ಬೇರೆ ಬೇರೆ ಒತ್ತಡಗಳು. ಹಾಗಾಗಿ ಎಲ್ರಿಗೂ ಪಾಸ್ ಮಾಡಬೇಕು ಮತ್ತೆ ಹೆಚ್ಚು ಅಂಕ ಗಳಿಸುವಂಗ್ ಮಾಡಬೇಕು, ನಮ್ಮ ಶಾಲೆಗೆ ಹೆಚ್ಚು ರ್ಯಾಂಕ್ ಬರಬೇಕು ಅನ್ನುವ ಹೋಗಿ ಧಾವಂತದಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಮ್ಮಲ್ಲಿ ಕಡಿಮೆ ಆಗ್ಲಿಕ್ಕೆ ಕಾರಣ. ಅದಕ್ಕೆ ಶಿಕ್ಷಕರೇ ಮುಖ್ಯವಾಗಿ ಇದಕ್ಕೆ ಒಂದು ಆಸಕ್ತಿ ವಹಿಸಬೇಕು. ಯಾಕಂದ್ರೆ ಇಡೀ ಸಾಹಿತ್ಯದ ಲೋಕ ಈ ಹಿಂದಿನಿಂದಲೂ ಶಿಕ್ಷಕರೇ ಮುನ್ನಡೆಸಿಕೊಂಡು ಬಂದದ್ದು.
2: ನಿಜ,
3: ಅದನ್ನ ಶಿಕ್ಷಕರಿಗೆ ಅಗತ್ಯವಾದ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ನಮ್ಮ ಆಡಳಿತ ಅಥವಾ ಜಿಲ್ಲಾ ಆಡಳಿತ ಅದನ್ನು ಮಾಡಬೇಕಾಗ್ತದೆ.
2: ಸೊ ಕರೆಕ್ಟ್ ಆಗಿ ಹೇಳ್ರಿ ಸರ್, ಯಾಕಂದ್ರೆ ಅಲ್ಲಿಂದ ಬಂದ್ರೆ ಮಾತ್ರ, ಶಂಕದಿಂದ ಬಂದ್ರೆ ಮಾತ್ರ ತೀರ್ಥಂತ್ರಲ್ಲ. ಶಿಕ್ಷಕರು ಪ್ರೋತ್ಸಾಹ ಕೊಟ್ರೆ ಆ ಮಕ್ಕಳಿಗೆ ಓದುವ ಅಭ್ಯಾಸ ಬೆಳೆಸಿದ್ರೆ, ಆ ಲೈಬ್ರರಿ ಕರ್ಕೊಂಡು ಮಗಿನ ಕೂರಿಸಿ ಮಗ ಈ ಕತಿ ಓದ ಇದು ಓದ ಮತ್ತೊಂದು ಓದ ಅಂದಾಗ ಆ ಮಗುವಿಗೆ ಅದರಲ್ಲಿ ಆಸಕ್ತಿ ಬತ್ತ ಹೋದ್ರೆ ಕುವೆಂಪು ಯಾರು, ದರಾಬೇಂದ್ರ ಯಾರು, ನಮ್ಮ ಭೈರಪ್ಪ ಯಾರು ಎಂಬುದನ್ನು ಮಕ್ಕಳು ತಿಳ್ಕೊಂಡು ಶುರು ಮಾಡತ್ರಿ. ಆಗ ಇಂಥ ಸಮ್ಮೇಳನಗಳಿಗೆ ಬಪ್ಪಗೆ ಶುರು ಮಾಡ್ತಾರೆ. ಸೊ ಈ ಸಲ ನಾಳೆ ಅಂದ್ರೆ ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಶುರುವಾತಿತ್ತು ಅಲ್ಲ ಸರ್? ಮತ್ತೆ ಶ್ರೀ ಭುವನೇಶ್ವರಿ ದೇವಿಯ ಶೋಭಾಯಾತ್ರೆ ಕೂಡ ಇತ್ತು, ಅದೆಲ್ಲ ಆಯಿ ಆಮೇಲೆ ಸೀದಾ ಶ್ರೀ ವಿನಾಯಕ ಸಭಾಗೃಹಕ್ಕೆ ಹೋಗುದೆಲ್ಲರೂ. ಸೊ ಅಲ್ಲಿಂದ ಕಾರ್ಯಕ್ರಮ ಆಕ್ಚುಯಲ್ ಆಗಿ ನಿಜವಾಗಿ ಏನಿದೆ ಕಾರ್ಯಕ್ರಮ ಸಾಹಿತ್ಯದ್ದು ಆರಂಭಗೊಳ್ಳಿಕ್ಕಿದೆ. ಸೊ ಈ ಸಾಹಿತ್ಯ ಸಮ್ಮೇಳನಗಳು ನಮ್ಮ ಕುಂದಾಪುರದಲ್ಲಿ ಆತಿಪ್ಪದ್ರಲ್ಲಿ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಸರ್ ನಮ್ಮ ಬದಿಯಲ್ಲ?
3: ಅದಂದ್ರೆ ಎಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಆ ವಿಭಾಗದ ಜನರು ಹೆಚ್ಚು ಬರ್ತಾರೆ. ಮತ್ತೆ ಸಾಹಿತಿಗಳು ಕವಿಗಳು ಯಾರ್ಯಾರು ಆ ದಿವಸಕ್ಕೆ ಸಮ್ಮೇಳನ ನೋಡಲೇಬೇಕು ಅಂತ ತಿಳ್ಕೊಂಡಿದ್ದಾರೆ ಅವರು ಬರ್ತಾರೆ. ಮತ್ತೆ ಸಾಹಿತ್ಯಾಸಕ್ತರನ್ನ ಹೇಗೆ ಸೆಳಿಬೇಕಂತ ಆ ಸಂದರ್ಭದಲ್ಲಿ ಆ ಸಮಿತಿಯವರು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಸರಿಯಾಗಿ ಜನ ಬರ್ತಾರೆ. ಆದ್ರೆ ಒಂದು ವರ್ಗದ ಸಾಹಿತ್ಯ ಸಮ್ಮೇಳನಕ್ಕೆ ಬರುವ ಒಂದು ವರ್ಗವೇ ಇದೆ, ಅವರೆಲ್ಲ ಪ್ರತಿ ವರ್ಷ ಎಲ್ಲೇ ಸಮ್ಮೇಳನ ಆಗಲಿ ಬರ್ತಾ ಇರ್ತಾರೆ. ಮುಖ್ಯವಾಗಿ ಆಯಾ ಪರಿಸರದ ಯುವ ಜನರು ಮತ್ತು ವಿದ್ಯಾರ್ಥಿಗಳನ್ನ ಸೆಳಿಲಿಕ್ಕೆ ಸಾಹಿತ್ಯ ಸಮ್ಮೇಳನಗಳು ಪ್ರಯತ್ನ ಮಾಡ್ತಾ ಇವೆ. ಅದು ನಿರಂತರವಾಗಿ ನಡೆಯುವಂತದ್ದು
2: ನಡೀತಾ ಇದೆ. ಸೊ ನಂಗೆ ಇದರಲ್ಲಿ ಕಾರ್ಯಕ್ರಮಗಳ ಪಟ್ಟಿ ಎಂತೆಲ್ಲ ಇದೆ ಅಂದ್ ಕಾಂಬತ್ತಿಗೆ ನಂಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ ಅಂತ ಕೇಂದ್ರೆ ಮಾಧ್ಯಮ ಮನ್ವಂತರ, ಮುದ್ರಣ ಮಾಧ್ಯಮ ಮನ್ವಂತರ. ನೀವಂತೂ ಮುದ್ರಣ ಮಾಧ್ಯಮದಲ್ಲಿ ಇರೋರೆ. ಸೊ ಈ ಮುದ್ರಣ ಮಾಧ್ಯಮ ಮನ್ವಂತರದಲ್ಲಿ ನಮ್ಮ ದಿಗ್ಗಜರೆಲ್ಲ ಇದೆ, ನಮ್ಮೂರಿನವ್ರ ಈಗ ಜಾನ್ ಡಿಸೋಜಾ ಸರ್ ಇರ್ಬೋದು, ಗಣೇಶ್ ಅಣ್ಣ ಇರ್ಬೋದು, ಡಾಕ್ಟರ್ ಸುಧಾಕರ್ ನಂಬಿಯಾರ್, ಶ್ರೀ ಸುಬ್ರಹ್ಮಣ್ಯ ಪಡುಕೋಣೆ ಅವರು, ಇವರೆಲ್ಲರದೊಂದು ಸಮನ್ವಯ ಮತ್ತೆ ಅನುಭವ ಮಂಟಪ ಇದೆಲ್ಲ ಇರುತ್ತೆ. ಸೊ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರಬಹುದು, ಯಾರು ಈಗ ಬಂದ್ರೆ ಏನ್ ಸಿಗ್ಬಹುದು ಇದನ್ನೆಲ್ಲ ಒಂಚೂರು ಹೇಳುದಾರೆ.
3: ಪತ್ರಿಕೋದ್ಯಮ ಮತ್ತು ಮುದ್ರಣ ಮಾಧ್ಯಮ ವರ್ಷ ವರ್ಷಕ್ಕೂ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಹೋಗ್ತದೆ. ಯಾಕಂದ್ರೆ ಆಧುನಿಕವಾಗಿ ಬೇರೆ ಬೇರೆ ಪ್ರಕಾರಗಳು ಬಂದ ಹಾಗೆ, ಬೇರೆ ಬೇರೆ ವಿಷಯಗಳು ಬಂದ ಹಾಗೆ, ಮತ್ತೆ ಬೇರೆ ಬೇರೆ ಯಾಂತ್ರಿಕ ವ್ಯವಸ್ಥೆ ಬಂದ ಹಾಗೆ ಪತ್ರಿಕೋದ್ಯಮದಲ್ಲೂ ಬೇರೆ ಒಂದು ಬದಲಾವಣೆ ಆಗ್ತದೆ. ಮತ್ತೆ ಪತ್ರಿಕೋದ್ಯಮಕ್ಕೆ ಈ ಹಿಂದೆ ಇದ್ದಕ್ಕಿಂತ ಈಗ ವ್ಯಾವಹಾರಿಕವಾಗಿ ತುಂಬಾ ರೀತಿಯ ಸಮಸ್ಯೆಗಳಿವೆ. ಪತ್ರಿಕೆಗಳೊಡನೆ ಒಂದು ರೀತಿಯ ಆರೋಗ್ಯಕರ ಸ್ಪರ್ಧೆ ಮತ್ತು ಪತ್ರಿಕೆಯನ್ನ ಜನರು ಕೊಂಡುಕೊಳ್ಳುವ ಹಾಗೆ ಮಾಡುವ ಬಗ್ಗೆ ಒಂದು ಪ್ರಯತ್ನ. ಅದರೊಂದಿಗೆ ಪತ್ರಿಕೆಯ ನ್ಯೂಸ್ ಪ್ರಿಂಟ್ ಇದು ದರ ಈಗ ಸಿಕ್ಕಾಪಟ್ಟಿ ಹೆಚ್ಚಾಗಿರೋದ್ರಿಂದ ಪತ್ರಿಕೆಯನ್ನ ಉಳಿಸ್ಕೊಳ್ಳುವುದು, ಅದನ್ನ ವೆಚ್ಚವನ್ನ ನಿಭಾಯಿಸುವುದು ಬಹಳ ಕಷ್ಟ. ಹಾಗಾಗಿ ಜಾಹೀರಾತನ್ನು ನಂಬಿಕೊಂಡು ಇರಬೇಕಾಗ್ತದೆ. ಅದರ ಬಗ್ಗೆ ಬಹಳಷ್ಟು ಸಮಸ್ಯೆ ಇದೆ. ಹೀಗೆ ಪತ್ರಿಕೋದ್ಯಮ ಒಂದು ರೀತಿಯಲ್ಲಿ ಹೆಚ್ಚೆಚ್ಚು ಪತ್ರಿಕೆಗಳಾಗ್ತೇವೆ ಎಲ್ಲ ಹೌದು, ಆದರೆ ಪತ್ರಿಕೆ ಓದುವರ ಸಂಖ್ಯೆ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ
2: ಏನು ಸಾಲದು.
3: ಮತ್ತೆ ಪತ್ರಿಕೆಯವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪತ್ರಿಕೆ ಹೆಚ್ಚು ಪ್ರಸಾರ ಆಗೋದಕ್ಕಿಂತ ನಮಗೆ ಜಾಹೀರಾತು ಹೆಚ್ಚು ಸಿಕ್ಕಿದ್ರೆ ಅನುಕೂಲ ಎನ್ನುವ ಭಾವನೆಯು ಇವತ್ತು ಪತ್ರಿಕೋದ್ಯಮದಲ್ಲಿದೆ. ಯಾಕಂತ ಹೇಳಿದ್ರೆ ಹೆಚ್ಚು ಸರ್ಕ್ಯುಲೇಷನ್ ಆದಾಗ ಒಂದು ಪತ್ರಿಕೆಗೆ ನಾವು 5 ರೂಪಾಯಿ ಕೊಡೋ ಪತ್ರಿಕೆಗೆ 20 ರೂಪಾಯಿ ಬೀಳ್ತದೆ. ಹಾಗೆ 20 ರೂಪಾಯಿ ಖರ್ಚು ಮೇಂಟೆನೆನ್ಸ್ ಮಾಡುವಂತ ಯಾವ್ದಾದ್ರು ಬೇರೆ ವ್ಯವಸ್ಥೆ, ಜಾಹೀರಾತಿನಂತ ವ್ಯವಸ್ಥೆ ಇಲ್ದಿದ್ರೆ ಪತ್ರಿಕೆ ನಡೆಸೋದು ಕಷ್ಟ. ಆ ದೃಷ್ಟಿಯಲ್ಲಿ ಈಗ ಎಲ್ಲ ಸುದ್ದಿಯ ನಿಮ್ಗೆ ಕೆಲವು ಸರಿ ಅಂತದೆ, ನಮ್ಗೆ ಆ ಹಿಂದೆ ಅದು ಬರ್ತಿತ್ತು, ಇದು ಬರ್ತಿತ್ತು, ಮ್ಯಾಗಜಿನ್ ಬರ್ತಿತ್ತು, ಸಂಡೇ ಇಂಥ ಲೇಖನಗಳು ಬರ್ತಿದ್ವು ಅಂತ ಇದೆ. ಆದ್ರೆ ಇವತ್ತು ಪುಟಗಳನ್ನ ಮಿತಿಯಲ್ಲಿ ಪತ್ರಿಕೆಯನ್ನು ಮಾಡಬೇಕಾದದ್ರಿಂದ ಕೆಲ ವಿಷಯಗಳಲ್ಲಿ ಪತ್ರಿಕೆ ಹಿಂದಿನ ಮಟ್ಟದಲ್ಲಿ ಎಲ್ಲಾ ವಿಷಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
2: ಸೊ ಆ ಮನ್ವಂತರಗಳ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಇದ್ರೆ ಆಕ್ಚುಲಿ ನಮ್ಮ
3: ಶರಣಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಗ್ರಂಥಾಲಯದ ಬಗ್ಗೆಯೂ ಸಹ ಮಾತಾಡ್ಲಿಕ್ಕೆ ಮುನಿಯಲ್ ಗಣೇಶ್ ಅಣ್ಣ ಅವರು ಬಂದಿದ್ದಾರೆ. ಅವರಿಗೆ ಪತ್ರಿಕೆ ಪ್ರಕಟಣೆ ಬಗ್ಗೆ ಮತ್ತು ಪುಸ್ತಕ ಪ್ರಕಟಣೆ ಬಗ್ಗೆ ತುಂಬಾ ಅನುಭವ ಇದೆ. ಸರ್ಕಾರ ಪುಸ್ತಕಗಳನ್ನ ಕೊಂಡುಕೊಳ್ಳುವ ಬಗ್ಗೆ ಇರುವ ಸಮಸ್ಯೆ, ಸರ್ಕಾರದಿಂದ ಬರಬೇಕಾದ ಹಣಕಾಸಿನ ವ್ಯವಸ್ಥೆಯಲ್ಲಿರುವ ತೊಂದರೆ, ಮತ್ತೆ ಮುದ್ರಣ ಮಾಡಿಕೊಂಡು ಸರ್ಕಾರದ ಒಂದು ಪ್ರೋತ್ಸಾಹವನ್ನು ಕಾಯ್ತಾ ಇರುವ ಪ್ರಕಾಶಕರದ ಸಮಸ್ಯೆ ಇದೆಲ್ಲರ ಬಗ್ಗೆ ಅವರು ಕ್ಷಕಿರಣ ಬೀರ್ತಾರೆ. ಅದು ಪತ್ರಿಕೋದ್ಯಮಕ್ಕೂ ಒಂದು
2: ಹತ್ತಿರವಾದ,
3: ಅದು ಸಹ ಒಂದು ವಿಶೇಷತೆ ಇರುತ್ತದೆ.
2: ಅದರೊಟ್ಟಿಗೆ ವಿಶ್ವಂಭರ ಪುರಸ್ಕಾರ ಅಂತಾನು ಇಟ್ಕೊಂಡಿರಿ ನೀವು, ಪಂಡಿತ ವಿಶ್ವಂಭರ ಉಪಾಧ್ಯಾಯರ ಬಗ್ಗೆ, ಅವ್ರದ್ದೇನಿತ್ತು ಜನ್ಮ ಶತಮಾನೋತ್ಸವ ಏನೋ ಅದರ ಪರವಾಗಿರುವಂತಹ ಅಂಗವಾಗಿರುವಂತಹ ಕಾರ್ಯಕ್ರಮ, ಸೊ ಅದನ್ನು ಇಟ್ಕೊಂಡಿರಿ. ಅದರೊಟ್ಟಿಗೆ ಮಧ್ಯದಲ್ಲಿ ಸಾಂಸ್ಕೃತಿಕ
3: ಉಪಾಧ್ಯಾಯರು ಒಬ್ಬರು ಶಿಕ್ಷಕರಾಗಿ, ಒಬ್ಬ 4-5 ಭಾಷೆ ತಿಳಿದ ಒಬ್ಬ ಪಂಡಿತರಾಗಿ, ಕನ್ನಡ ಪಂಡಿತರಾದ್ರು ಸಂಸ್ಕೃತದಲ್ಲೂ ಜ್ಞಾನ ಇದೆ, ಮತ್ತು ಬೇರೆ ಬೇರೆ ವಿಷಯದಲ್ಲಿ ಅವರಿಗೆ ಇದಿದೆ, ಯಾವುದು ಪಾಂಡಿತ್ಯ ಇದೆ. ಅವರು ಸಾಹಿತ್ಯವನ್ನು ರಚನೆ ಮಾಡುದು, ಕವನ ಬರೆದಿದ್ದಾರೆ, ನಾಟಕ ಬರೆದಿದ್ದಾರೆ, ಕತೆ ಬರೆದಿದ್ದಾರೆ. ಸಾಹಿತ್ಯ ರಚನೆ ಮಾಡುವುದರೊಂದಿಗೆ ಉತ್ತಮವಾದ ಒಂದು ಕುಂದ ಕನ್ನಡದ ಶಬ್ದ ನಿಧಿ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಕುಂದಾಪುರ ಕನ್ನಡದ ಭಾಷೆಯ ಒಂದು ನಿಘಂಟು ಅದು. ನಮ್ಮ ಕೋಟದಲ್ಲಿ ಕೆಲವು ಸಾಹಿತಿಗಳು ಅದರ ಬಗ್ಗೆ ಪ್ರಯತ್ನ ಮಾಡಿದ್ರು, ಆದರೆ ಕುಂದಾಪುರ ತಾಲೂಕಿನಲ್ಲಿ ಪ್ರಥಮ ಪ್ರಯತ್ನ ಅವರದ್ದೇ ಅದು, ನಮ್ಮ ಕುಂದ ಕನ್ನಡ ಶಬ್ದ ನಿಧಿ ಅಂತ. ಅದೊಂದು ಒಳ್ಳೆಯ ನಿಘಂಟು. ಆಮೇಲೆ ಅದ್ರ ಕುಂದಾಪುರ ಕನ್ನಡದ ಬಗ್ಗೆ ಹಳ್ಳಿ ಹಳ್ಳಿ ತಿರುಗಿ ತುಂಬಾ ಕೆಲಸ ಮಾಡಿದವರು ವಿಶ್ವಂಭರ ಉಪಾಧ್ಯಾಯರು. ಮತ್ತೆ ಅವರು ಕನ್ನಡ ಸಂಘದ ಅಧ್ಯಕ್ಷರಾಗಿ, ಅವರ ಈಗ ಆನೆಗುಡ್ಡೆ ಪರಿಸರದಲ್ಲಿ ಅವರದೊಂದು ಹಾಡಿ ಇದೆ ಪರಿಸರದಲ್ಲಿ, ಮಧುವನ ಅಂತ. ಅದರಲ್ಲಿ ತುಂಬಾ ರೀತಿಯ ಒಂದು ಸಾಹಿತ್ಯ ಕಾರ್ಯಕ್ರಮ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಕವಿಗಳನ್ನ ಕರೆಸೋದು, ಕಥೆಗಾರನ ಕಳಿಸೋದು, ಸಾಹಿತಿಯನ್ನ ಕರೆಸಿ ವಿಚಾರ ವಿನಿಮಯ ಬಹಳ ಚಂದದ.
2: ಆ ಕಾಲದಲ್ಲಿ ಸೂರ ಮೆಕ್ಕುಂಡಿ ಅಂತ ದಿಗ್ಗಜರನ್ನೆಲ್ಲ ಕರೆಸ್ತಾ ಇದ್ರು,
3: ತುಂಬಾ ಜನರನ್ನ ಅವ್ರು ಕರೆಸಿದ್ದಾರೆ. ಅವರನ್ನ ನಿಜವಾಗ್ಲಿ ಈ ಸಂದರ್ಭದಲ್ಲಿ ಸ್ಮರಿಸುವುದು ದೊಡ್ಡ ವಿಶೇಷವಾದ ಕಾರ್ಯಕ್ರಮ.
2: ಓ ಹಂಗಿರ್ ಇದನ್ನ ಒಂದು ಕಾಣಿಕೆ ಜೊತೆ ಕವಿಗೋಷ್ಠಿ, ನಮ್ಮ ಕವಿ ಯುವ ಕವಿಗಳನ್ನೆಲ್ಲ ಒಟ್ಟಾಕೊಂಡು ಒಂದು ಕವಿಗೋಷ್ಠಿಯನ್ನು ಮಾಡ್ತಿದ್ರಿ ನೀವು, ಅದಕ್ಕೆ ಹೆಂಗಿತ್ತು ಸರ್ ಪ್ರತಿಕ್ರಿಯೆ ಕವನಗಳ?
3: ಅಂದ್ರೆ ಹಿರಿಯ ಕಿರಿಯ ಕವಿಗಳು ಒಟ್ಟಾಗಿ ಅದನ್ನ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯ ಅಂತ ಹೇಳಿದ್ರೆ ಈ ಸಾಹಿತ್ಯ, ಬೇರೆ ಸಾಹಿತ್ಯ ಲೇಖನಗಳನ್ನು ಬರೆಯುವಂತ ಆಸಕ್ತಿ ನಮ್ಮ ಮಕ್ಕಳಲ್ಲಿ ಇವತ್ತು ಇದೆ, ನಾವು ಪ್ರೋತ್ಸಾಹ ಕೊಟ್ಟರೆ. ಆದ್ರೆ ಕಾವ್ಯ ರಚನೆ ಮತ್ತು ಕವಿತೆ ಬರೆಯುವಂತದ್ದು, ಇದರ ಬಗ್ಗೆ ಬೇಕಾದ ಅನುಭವಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಇವತ್ತು ಕಡಿಮೆ ಇದೆ.
2: ಜನರಲ್ಲಿ
3: ಬರೀತಾರೆ, ಯಾರನ್ನ ನೋಡಿ ಬರೀತಾರೆ, ಅನುಕರಣೆ ಮಾಡಿ ಬರೀತಾರೆ, ಮತ್ತೆ ಕೆಲವು ಅವರು ಸ್ವಂತದ್ದು ಇರ್ತದೆ. ಆದ್ರೆ ಅದರ ಬಗ್ಗೆ ಹೆಚ್ಚಿನ ಅನುಭವ ಮತ್ತೆ ಹೆಚ್ಚಿನ ಅವರ ಆದ್ಯತೆ ಅವರು ಕೊಡುವ ಹಾಗೆ ಮಾಡ್ಲಿಕ್ಕೆ ಈ ಪ್ರತಿ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯನ್ನು ಇಡ್ತಾರೆ. ಒಂದು 10-12 ಮಂದಿಗೆ ಅವಕಾಶ ಕೊಡ್ತಾರೆ, ಅದನ್ನ ನೋಡಿ ಬೇರೆಯವರು ಬರೀಬಹುದಂತ, ಮತ್ತು ಬರೆದವರಿಗೆ ಒಂದು ಪ್ರೋತ್ಸಾಹ ಕೊಡಬಹುದಂತ. ಹಾಗಾಗಿ ಇಲ್ಲಿ ಒಳ್ಳೆಯ ನಮ್ಮ ರಾಜು ನಾಯಕರಂತಹ ಪ್ರಖ್ಯಾತ ಕವಿಗಳು ಇರ್ತಾರೆ, ಮತ್ತು ಬೇರೆ ಸಾಧಾರಣ ಈಗ ಪ್ರಯತ್ನ ಮಾಡೋರು ಇರ್ತಾರೆ, ಮತ್ತೆ ಜನಪದೀಯ ವ್ಯವಸ್ಥೆಯಲ್ಲಿ ಇರುವ ಕೆಲವು ಕವಿಗಳು ಸಹ ಇದರಲ್ಲಿ ಭಾಗವಹಿಸ್ತಾರೆ.
2: ಸೊ ಎಲ್ಲಾ ತರದ ಕವಿಗಳನ್ನ ಈ ಕವಿಗೋಷ್ಠಿಯಲ್ಲಿ ಕಾಣ್ಲಕ್ಕ ಅಂತ ಹೇಳ್ತೀವಿ. ಇದರೊಟ್ಟಿಗೆ ನೀವು ಒಂದು ಒಳ್ಳೆ ಪಾಯಸ ಇದ್ದಂಗೆ ಊಟಕ್ಕೆ ಸಾಧಕರಿಗೆ ಸನ್ಮಾನ ಅಂತ ಇಟ್ಕೊಂಡಿರಿ. ಬೇರೆ ಬೇರೆ ಬೇರೆ ಕ್ಷೇತ್ರ, ವೈವಿಧ್ಯಮಯ ಕ್ಷೇತ್ರದಲ್ಲಿ ಬೇರೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಸನ್ಮಾನ, ಇದ್ರ ಬಗ್ಗೆ ಹೇಳುದಾರೆ.
3: ಅಂದ್ರೆ ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಪರಿಸರದ ಒಂದು ಪರಿಸರದಲ್ಲಿ ಸಾಹಿತ್ಯ, ಕೃಷಿ ಅಥವಾ ಕಲೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸುವುದೊಂದು ಸಂಪ್ರದಾಯ. ಅದೇ ಸರಿ 16 ಮಂದಿಗೂ ಅದನ್ನ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕುಂದಾಪುರ ಪರಿಸರದಲ್ಲಿ ಅಥವಾ ನಮ್ಮ ಕೋಟೇಶ್ವರ ಪರಿಸರದಲ್ಲಿ ಸಾಹಿತ್ಯ, ಸಂಗೀತ, ಕಲೆ, ನಾಟಕದಲ್ಲಿ ಒಂದು ದೊಡ್ಡ ಒಂದು ಹಡಗಿದ್ದ ಹಾಗೆ. ಅದು ಕೋಟೇಶ್ವರದಲ್ಲಿ ಸಾಕಷ್ಟು ಸಾಹಿತಿಗಳಿದ್ದಾರೆ. ಕುಂಬಾಶಿ, ತೆಕ್ಕಟ್ಟಿ ಭಾಗದಲ್ಲೂ ತುಂಬಾ ಜನ ಸಾಹಿತಿಗಳಿದ್ದಾರೆ. ಆದರೆ ಎಲ್ಲ ಇಡೀ ತಾಲೂಕಿಗೆ ಪರಿಸರದವರಿಗೆ ಅದನ್ನ ಕೊಡಬೇಕಾದ್ರಿಂದ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರನ್ನ ಹಂಚಿ ಕೊಡ್ತಾ ಇದ್ದಾರೆ. ಮುಖ್ಯ ನಮ್ಮ ಈ ಪರಿಸರದವರನ್ನ ಹೆಚ್ಚು ಆಯ್ಕೆ ಮಾಡಿದ್ದಾರೆ.
2: ಓ ಎಲ್ಲರನ್ನು ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿರುವ ಒಬ್ಬರೊಬ್ರು ಇದ್ದೇ ಇದ್ದಾರೆ ಇದರಲ್ಲಿ. ಸೊ ಹಂಗಾಗಿ ಅದೊಂದು ಕಾಂಬ ಖುಷಿ. ಅದರೊಟ್ಟಿಗೆ ಬೇರೆ ಬೇರೆ ಶಾಲಾ ವಿದ್ಯಾರ್ಥಿಗಳಿಂದ, ಕಾಲೇಜು ವಿದ್ಯಾರ್ಥಿಗಳಿಂದ, ನಮ್ಮ ಭಂಡಾರಕಾಸ್ ಕಾಲೇಜು PU ವಿದ್ಯಾರ್ಥಿಗಳಿಂದ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು. ಇದನ್ನೆಲ್ಲ ಕಂಡು ಕೇಂಡು ನಾವು ನಾಳಿಗೆ ಹೋಗಿ ಈ ನುಡಿ ಬೆಳಕಲ್ಲಿ ನಾವು ಒಂಚೂರು ಬೆಳಕನ್ನ ಹಾಂಗೆ ಎದೆಯೊಳಗೆ ಇಟ್ಕೋಬಪ್ಪಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ. ಸೊ ಇದು ಕಾರ್ಯಕ್ರಮದ ಬಗ್ಗೆ ಆಯ್ತು. ಬೆಳಿಗ್ಗೆ 8 ಗಂಟೆಗೆ ಶುರುವಾತ, 8 ಗಂಟೆಯಿಂದ ಸಾಯಂಕಾಲ 5:30-6 ಗಂಟೆ ತನಕ ಇರುತ್ತೆ. ಇದಾದ್ಮೇಲೆ ನನಗೆ ನಿಮ್ಮ ವಿಷಯಕ್ಕೆ ಬಪ್ಪದಾದ್ರೆ, ನೀವು ಈ ಕಾರ್ಯಕ್ರಮ, ಈ ಸಮ್ಮೇಳನದ, ಈ ಕನ್ನಡ ಸಾಹಿತ್ಯ ಸಮ್ಮೇಳನದ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಗೊಂಡಾಗ ನಿಮ್ ಮೊದಲ ಪ್ರತಿಕ್ರಿಯೆ ಹೆಂಗಿತ್ತು ಸರ್? ನಂಗೆ ಬ್ಯಾಡಿದಿತ್ತಂತ್ರೆ ಅಥವಾ ಖುಷಿ ಆಯ್ತಾ ಹೆಂಗೆ?
3: ಅಲ್ಲ, ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತಿದ್ದುದಲ್ಲ, ಸುಮಾರು 4 ದಶಕಗಳಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದವರು, ಸಾಹಿತ್ಯ ಸಮ್ಮೇಳನ ಸಂಘಟನೆ ಮಾಡಿದವರು, ಮತ್ತೆ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದೆ. ಹಾಗಾಗಿ ನಾನು ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷನಾಗ್ತೀನಿ ಅಂತ ಯಾವಾಗಲೂ ನಿರೀಕ್ಷೆ ಮಾಡಿರ್ಲಿಲ್ಲ, ಅದು ಅಪೇಕ್ಷೆ ಇರಲಿಲ್ಲ. ನಾವೇನು ಹೇಳಿದ್ರೆ ನಮ್ಗಿಂತ ಹಿರಿಯರು ಯಾರಿದ್ದಾರೆ, ಒಳ್ಳೆ ಸಾಹಿತಿಗಳನ್ನ ಬರೆದಿದ್ದಾರೆ, ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗ್ಲಿ ಅಂತ. ಆದ್ರೆ ಈ ಸರಿ ಉಡುಪಿ ಜಿಲ್ಲಾ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಕುಂದಾಪುರದ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಉಮೇಶ್ ಪುತ್ರನ್ನ ಮತ್ತೆ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಶೆಟ್ಟರು, ನರೇಂದ್ರ ಕುಮಾರ್ ಕೋಟ, ಜಿಲ್ಲಾಧ್ಯಕ್ಷರಾದ ಸುರೇಂದ್ರ ಅಡಿಗರು, ಇಲ್ಲಿನ ಪದಾಧಿಕಾರಿಗಳೆಲ್ಲ ಸೇರಿ ಇಲ್ಲ ಈ ಸರಿ ನಾವು ಆಯ್ಕೆ ಮಾಡಿ ಆಗಿದೆ, ನೀವು ಒಪ್ಕೊಳ್ಬೇಕು ಅಂತ ಬಂದು ಹೇಳಿದರು. ಹಾಗಾಗಿ ಅವರೆಲ್ಲ ನೀವು ಆಗ್ಲೇಬೇಕು, ನೀವು ತುಂಬಾ ಸಾಹಿತ್ಯದ ಕಾರ್ಯಕ್ರಮ ಎಲ್ಲ ನಿರಂತರ ಮಾಡ್ತಿದ್ದೀರಿ, ನಮ್ಗೆಲ್ಲ ನೀವು ತುಂಬಾ ಪ್ರೋತ್ಸಾಹ ಮಾಡಿದ್ದೀರಿ ಅಂತ ಹೇಳದಕ್ಕೆ ನಾನು ಕಡೆ ಒಪ್ಕೊಂಡೆ.
2: ಎಷ್ಟು ದೊಡ್ಡ ಜವಾಬ್ದಾರಿ ಅದು, ಸರ್ವ ಸಮ್ಮೇಳನ ಅಧ್ಯಕ್ಷರಾಗುದು, ಅದು ಸಾಹಿತ್ಯ ಸಮ್ಮೇಳನಕ್ಕೆ.
3: ಅದೇನು ದೊಡ್ಡ ಜವಾಬ್ದಾರಿ ಅಲ್ಲ, ಒಂದು ದಿವಸದ ಮದುಮಗ ಅದು,
2: ಒಂದ್ ದಿವಸದ ಮದುಮಗ ನೀವು.
3: ಆದ್ರೆ ಸಾಹಿತ್ಯ ಸಮ್ಮೇಳನದ ಒಂದು ಸಮ್ಮೇಳನ ಅಧ್ಯಕ್ಷರ ಬಗ್ಗೆ ಎಲ್ಲರಿಗೂ ಒಂದು ಇದಿರ್ತದೆ, ಒಂದು ಆಸಕ್ತಿ ಇರ್ತದೆ ಏನು ಹೇಳ್ತಾರೆ ಅದು, ಮತ್ತೆ ಅವರ ಪರಿಚಯ ಮಾಡುವಂತದ್ದು, ಮತ್ತೆ ಅವರ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಅವ್ರು ಹೇಳುವ ಮಾತುಗಳು, ಅದೇ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರ್ತದೆ, ಅಂದ್ರೆ ಒಂದು ಆಸಕ್ತಿ ಇರ್ತದೆ. ಹಾಗಾಗಿ ಸಮ್ಮೇಳನಾಧ್ಯಕ್ಷರ ಅಂತ ಆದ್ಮೇಲೆ ಅದು ಇಡೀ ನಮ್ಮ ಸಮ್ಮೇಳನದ ಇಡೀ ಸಮ್ಮೇಳನಕ್ಕೆ ಅವರೇ ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಅದು ಬಿಂಬಿಸಲ್ಪಟ್ಟಿದೆ ಹಿಂದಿನಿಂದ. ಹಾಗಾಗಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಅವ್ರು ಏನೇನು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ.
2: ಸೊ ನೀವು ಬಹಳಷ್ಟು ಸಾಹಿತ್ಯ ಸಮ್ಮೇಳನಗಳನ್ನ ಆಯೋಜಿಸಿದವರು, ನೀವು ಅದೆಷ್ಟು ಸಾಹಿತ್ಯ ಸಮ್ಮೇಳನಗಳಿಗೆ ಹೋದವರು ಕೂಡ, ಈಗ ಬೇರೆ ಜಿಲ್ಲೆ ಅಥವಾ ಇನ್ನೊಂದು ಕಡೆ ಆತಿದ್ರೆ ನೀವು ಅಲ್ಲಿಗೂ ಕೂಡ ಹೋಗಿ ಬಂದವರು. ಸೊ ಈ ಸಾಹಿತ್ಯ ಸಮ್ಮೇಳನ ಯಾವ ತರ ಸಂಭ್ರಮದಲ್ಲಿ ಈಗ ತಯಾರಿಗೊಂಡಿದೆ ಅಂತ
3: ಅಂದ್ರೆ, ಸಾಹಿತ್ಯ ಸಮ್ಮೇಳನದಲ್ಲಿ ನೇರವಾಗಿ ನಾವು ತಯಾರಿಯಲ್ಲಿ ನಾವು ಭಾಗವಹಿಸುವ ಹಾಗಿಲ್ಲ, ಅಂದ್ರೆ ಭಾಗವಹಿಸೋದು ಸರಿಯಲ್ಲ, ಅವರು ವ್ಯವಸ್ಥೆ ಮಾಡ್ತಾರೆ, ಏನಾದ್ರೂ ಕೇಳಿದ್ರೆ ನಾವು ಹೇಳ್ತೇವೆ. ಈಗ ಅವ್ರು ಏನ್ ತಯಾರಿ ಮಾಡಿದ್ದಾರೆ, ನಾವು ಮದುವಗನಾಗಿ ಹೋಗಿ ಏನು
2: ನಾಳೆ ನಿಮ್ಮ ದಿನ
3: ಏನ್ ಹೇಳಬೇಕು ಅದನ್ನ ಹೇಳೋದ್ ಬಿಟ್ರೆ, ಈ ತಯಾರಿಯ ವ್ಯವಸ್ಥೆ ಅದರದ್ದು ಬೇರೆ ಬೇರೆ ಸಮಸ್ಯೆಗಳು, ಸಂಕಟಗಳು, ಸಂತೋಷಗಳು ಎಲ್ಲ ಅವರೇ
2: ಅನುಭವಿಸ್ಬೇಕು. ಓಕೆ, ಪ್ರತಿ ಸಲ ನೀವು ಅನುಭವಿಸ್ತಾ ಇದ್ರೆ ಅದನ್ನ ನೀವು ಅನುಭವಿಸಿ ಕಂಡವ್ರು,
3: ಅದನ್ನ ನಮ್ಗೆ ಗೊತ್ತಿದೆ. ಹಾಗಾಗಿ ನಮ್ಗೆ ಅದು ದೊಡ್ಡ ಇದಂತ ಅನ್ಸುದಿಲ್ಲ, ಯಾಕಂದ್ರೆ ಅದು ಪ್ರತಿ ಸಮ್ಮೇಳನದಲ್ಲಿ ಆಗುವಂತದ್ದೇ. ನಿಮ್ಮ ಬಂಟಿಂಗ್ ಹಾಕುವವರದಿಂದ ಹಿಡಿದು ನಿಮ್ಮ ಫಲಕ ಹಾಕುವವರಿಂದ ಹಿಡಿದು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡುವವರು 100 ಕೈಗಳು ಇದರಲ್ಲಿ ಸೇರಿರ್ತವೆ. ಅದ್ರಲ್ಲಿ ನೀವು ಯಾರಿಗೆ ಕೃತಜ್ಞತೆ ಹೇಳುವುದು, ಯಾರಿಗೆ ವಂದನೆ ಹೇಳುವುದಂತ ಗೊತ್ತಾಗುದಿಲ್ಲ. ಅಷ್ಟು ಜನ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಒಂದಂದ್ರೆ ಅದು ಯಾರನ್ನೊಬ್ಬರನ್ನ ಬಿಂಬಿಸಿ ಅದನ್ನ ಇದನ್ನ ಕಾರ್ಯಕ್ರಮ ಮಾಡ್ತಾರೆ.
2: ಈಗ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅಲ್ಲಿ ಕೇಂಬುಕ್ ಬಪ್ಪರು, ವಿಷಯಗಳನ್ನ ತಿಳ್ಕೊಂಬಪ್ಪರು, ಪುಸ್ತಕಗಳನ್ನ ಕೊಂಡ್ಕೊಂಬಪ್ಪರು, ಮುಸ್ತಕದೊಳಗೆ ಒಂದಿಷ್ಟು ವಿಷಯಗಳನ್ನ ಹಾಕಂಬಪ್ಪರು, ಎಲ್ಲ ಎಲ್ಲರೂ ಒಂದೊಂದು ವಿಭಿನ್ನ ನಿರೀಕ್ಷೆಯಲ್ಲಿ ಬಪ್ಪರು ಇರ್ತಾರೆ, ಹಾಗೆ ಹೊಟ್ಟಿಗೆ ಹಾಕಂಬಪ್ಪರು ಇರ್ತಾರೆ. ಅಂದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಕೂಡ ಇಂಪಾರ್ಟೆಂಟ್. ಸೊ ಅಲ್ಲಿ ಊಟ ಮಾರೆ ಅಂತ ಅದ್ರ ತಯಾರಿ ಅಂತಾರೆ ಗೊತ್ತಿದೆ ನಿಮ್ಗೆ?
3: ಅಲ್ಲ, ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಉಪಹಾರ ಇರುವಂತದ್ದೇ. ಊಟ ಉಪಹಾರಕ್ಕೆ ಎಷ್ಟು ಜನ ಬಂದ್ರು ಚೆನ್ನಾಗಿ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿನ ನಮ್ಮ ವಿನಾಯಕ ಸಭಾಂಗಣದ ಮುಖ್ಯಸ್ಥರಾದ ರವಿರಾಜ್ ಉಪಾಧ್ಯಾಯ ಜವಾಬ್ದಾರಿ ತಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮಾತ್ರ ಬರಬೇಕು, ಅದರಲ್ಲಿ ಭಾಗವಹಿಸಿದ ಅತಿಥಿಗಳು ಬರಬೇಕಂತ, ಎಲ್ಲಾ ಸಾರ್ವಜನಿಕರಿಗೂ ಇದರಲ್ಲಿ ಬರಲಿಕ್ಕೆ ಅವಕಾಶ ಇದೆ.
2: ಕೇಳ್ರಲ್ಲ ಕೇಳುಗ್ರೆ, ಎಲ್ಲಾ ಸಾರ್ವಜನಿಕರಿಗೂ ಅವಕಾಶ ಇದೆ. ಇದು ನಾಳೆ ಅಂದ್ರೆ June 28 ಆಯ್ತಾರ, ಬೆಳಗತಿಂದ ಸಾಯಂಕಾಲ ತನಕ ಸಂಜೆ ಅಪಲರಿಗೆ ಈ ಕಾರ್ಯಕ್ರಮ ಇರುತ್ತೆ. ಈಗ ನನ್ ಕೇಮ್ ಸರ್, ಈ ಸಾಹಿತ್ಯ ಅಂತ ಬಂದಾಗ ಯಾರಿಗ ಮರೆ, ನಾನಾಗ ಫಸ್ಟ್ ಗೆ ಸ್ಟಾರ್ಟ್ ಮಾಡಿದೆ, ಈಗಿನ ಆಟಿಟ್ಯೂಡ್ಗಳು ಹೆಂಗಿದೆ ಅಂತ ಕೇಳಿದ್ರೆ, ಮೊದಲೆಲ್ಲ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅದೊಂದು ಎಷ್ಟು ದೊಡ್ಡ ವಿಷಯ, ಕಾಲೇಜುಗಳಲ್ಲಿ, ಕಾಲೇಜು ಮಕ್ಕಳಲ್ಲಿ, ಆ ಊರಿನವರಲ್ಲಿ ಒಂದು ದೊಡ್ಡ ಸಂಭ್ರಮ ಅದು. ಆದ್ರೆ ಆ ಸಂಭ್ರಮ, ಆ ಎಕ್ಸೈಟ್ಮೆಂಟ್ ಅಂತ ಎಂತ ಹೇಳ್ತಾರಲ್ಲ, ಅದು ಇವತ್ತಿನ ದಿನದಲ್ಲಿ ಕಡಿಮೆ ಆಗ್ತಿದೆ ಅಂತ ನಿಮ್ಗೂ, ಅಂದ್ರೆ ನೀವು ಅದೇ ಕ್ಷೇತ್ರದಲ್ಲಿ ದುಡ್ದವರು, ಅದೇ ಕ್ಷೇತ್ರದಲ್ಲಿ ಇದ್ದವರು, ಇವತ್ತಿಗೂ ಇರುವವರು, ನಿಮ್ಗೂ ಅನ್ಸುತ್ತಾ ಸರ್?
3: ಅನಿಸ್ತದೆ. ಯಾಕಂತ ಹೇಳಿದ್ರೆ, ಒಂದು ಅದಕ್ಕೆ ಹೇಳಲಿಕ್ಕೆ ಹೋದ್ರೆ ಬಹಳ ಉದಾಹರಣೆಗಳಿರ್ತವೆ. ಈಗ ಸರ್ಕಾರ ಈ ಹಿಂದೆ ಸಾಹಿತ್ಯ ಸಮ್ಮೇಳನಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇತ್ತು. ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರದಿಂದ ಏನು ಸಿಗ್ತಾ ಇಲ್ಲ,
2: ಎಂಥದ್ದು ಇಲ್ಲ,
3: ಎಲ್ಲ ದೇಣಿಗೆಯಿಂದಲೇ ಸಾಹಿತ್ಯ ಸಮ್ಮೇಳನ ನಡೆಸಬೇಕು. ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಲಿ, ಕುಂದಾಪುರ ತಾಲೂಕು ಸಾಹಿತ್ಯ ಸಮ್ಮೇಳನ ಆಗಲಿ, ಈ ಸಮ್ಮೇಳನ ನಡೆಸುವಾಗ ಈಗ ಯಾವಾಗ ನಡೆಸೋದು, ಅದರ ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡೋದು, ಎಲ್ಲಿ ಮಾಡೋದು ಎನ್ನುವ ವಿಚಾರದಲ್ಲೇ ತುಂಬಾ ಒಂದು ಶಕ್ತಿ ಹೋಗ್ತದೆ. ಮತ್ತೆ ಬೇರೆ ಬೇರೆ ಕಾಲೇಜ್ನವ್ರನ್ನ ಒಟ್ಟು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಕಾಲೇಜ್ನವ್ರದ್ದು ಈಗೇನಂತ ಹೇಳಿದ್ರೆ ನಮ್ಗೆ ಸರ್ಕ್ಯುಲರ್ ಬಂದಿದೆ, ನಾವು ಮಕ್ಕಳನ್ನೆಲ್ಲೂ ಕರ್ಕೊಂಡು ಹೋಗುವಂಗಿಲ್ಲ, ಮಕ್ಕಳನ್ನ ನಾವಾಗಿ ಬಿಡುವಂಗಿಲ್ಲ ಅದಕ್ಕೆ ಅಂಥೇಳಿ ಎಲ್ಲ ಏನು ಸರ್ಕಾರದಿಂದ ಏನೋ ಒಂದು ಸುತ್ತೋಲೆ ಬಂದಿದೆ, ಅದನ್ನೇ ತೋರಿಸ್ತಾರೆ. ಮುಂಚೆ ಹೇಗಂತ ಹೇಳಿದ್ರೆ, ಸಾಹಿತ್ಯ ಸಮ್ಮೇಳನ ಅಂದ ಕೂಡಲೇ ಸಾಹಿತಿಗ ನಮ್ಮ ಶಿಕ್ಷಣಾಧಿಕಾರಿಗಳು ಕೆಲಸದ ದಿನಗಳಲ್ಲೇ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಿದ್ರು, ಬೇರೆ ದಿವಸಗಳೆಲ್ಲ ನಡೆಸ್ತಿದ್ರು. ಕೆಲಸದ ದಿನಗಳಲ್ಲಿ ನಡೆಸುವಾಗ ಶಿಕ್ಷಣಾಧಿಕಾರಿಗಳ ಒಂದು ಸುತ್ತೋಲೆ ಕಳಿಸ್ತಿದ್ರು, ನಿಮ್ಗೆ ಓಡಿ ಕೊಡ್ತೇವೆ ರಜಾ ದಿನದ ಕೆಲಸದ ದಿನ ಅಂತ, ಕೆಲಸದ ದಿನ ರಜಾ ದಿನ ಅಂತ ಕೊಡ್ತೇವೆ, ನೀವೆಲ್ಲ ಶಿಕ್ಷಕರು ಭಾಗವಹಿಸಬೇಕು, ಒಂದೊಂದು ಶಾಲೆಯಲ್ಲಿ ಇಂತಿಷ್ಟು ಜನ ಭಾಗವಹಿಸಬೇಕು, ನೀವು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಮಾಡ್ತಿದ್ರು. ಈಗ ಯಾವುದೇ ಶಿಕ್ಷಣಾಧಿಕಾರಿ ಹತ್ರ ಕೇಳಿದ್ರೆ ನಮ್ಗೆ ಮಕ್ಕಳನ್ನು ಕಳಿಸುವಂಗಿಲ್ಲ, ಶಿಕ್ಷಕರನ್ನು ಕಳಿಸುವಾಗಿಲ್ಲ ಅಂತಾರೆ. ಆಗ ಅದು ಈಗ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಇದು ಕನ್ನಡ ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಯೊಳಗೆ ಬರುತ್ತಿದ್ರೂ ಸಹ ಎಲ್ಲ ಹೆಚ್ಚಿನ ಶಾಲಾ ಮುಖ್ಯಸ್ಥರು ಈ ಒಂದು ಇದನ್ನ ನೆವನ್ನ
2: ಇಟ್ಟು ಬಿಡ್ತಾರೆ.
3: ಹಾಗಾಗಿ ಮಕ್ಕಳಿಗೆ ಉತ್ಸಾಹ ತುಂಬಿಸಬೇಕಾದವರು ಶಾಲಾ ಮುಖ್ಯಸ್ಥರು ಮತ್ತೆ ಶಾಲಾ ಶಿಕ್ಷಕರು. ಈಗ ನಾವು ಹೋಗಿ ಸಾಹಿತ್ಯ ಪರಿಷತ್ನವ್ರು ಹೋಗಿ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತಿದ್ರು ಈಗ ಹಿಂದಿನ ಹಾಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ, ಅದ ನಮ್ಗೆ ಪರ್ಮಿಷನ್ ಬೇಕು ಮಾಡ್ಲಿಕ್ಕೆಲ್ಲ, ನಮ್ಮ ಪಾಠಕ್ಕೆ ತೊಂದರೆ ಆಗ್ತದೆ, ಇಂಥದ್ದು ಸಮಸ್ಯೆನೇ ಎದುರಿಡ್ತಾರೆ. ಇದು ಮುಖ್ಯವಾಗಿ ಬಂದಂದೆ ಅಂತ ಹೇಳಿದ್ರೆ, ಈ ಕೆಲವು ಕಾರ್ಯಕ್ರಮಗಳಿಗೆಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗುದು, ಮೆರವಣಿಗೆ ಕರ್ಕೊಂಡು ಹೋಗುದು, ಬಿಸಿಲಲ್ಲಿ ನಿಲ್ಲಿಸೋದು ಅಂತದೆಲ್ಲ ಮಾಡ್ತಾರೆ ಅಂತ ಹೇಳಿ ಕೆಲವು ಕಂಪ್ಲೇಂಟ್ ಎಲ್ಲ ಬಂತು. ನೀವು ಮೆರವಣಿಗೆಗೆ ಮತ್ತೆ ಯಾವುದಕ್ಕೂ ಮಕ್ಕಳನ್ನು ಕಳಿಸ್ಬೇಡಿ, ಅದರ ಬದಲಿಗೆ ನೀವು ಯಾವ್ಯಾವ ಒಳ್ಳೆ ಕಾರ್ಯಕ್ರಮ ಇದೆ ಅದನ್ನ ಮಕ್ಕಳನ್ನ ಕಳಿಸುವಂತದ್ದು. ಈಗ ಸ್ಪರ್ಧೆ ಮಾಡ್ತೇವೆ ನಾವು, ನಮ್ಮ ಕುಂದ ಕನ್ನಡ ಭಾಷಾಭಿವೃದ್ಧಿ ವೇದಿಕೆಯಿಂದ ಕಳಿಸ್ತಾರೆ, ನಾವು ಸ್ಪರ್ಧೆ ಮಾಡಿದಾಗ ತುಂಬಾ ಮಕ್ಕಳು ಅವರಾಗೆ ಬಂದರು, 100-200 ಮಕ್ಕಳು ಬಂದರು. ಅದೇ ರೀತಿ ಮಕ್ಕಳಿಗೆ ಆಸಕ್ತಿ ಇರ್ತದೆ, ಆ ಮಕ್ಕಳಿಗೆ ಆಸಕ್ತಿ ಹುಟ್ಟಿಸುವಂತ ಶಿಕ್ಷಕರು ಅಥವಾ ಶಾಲಾ ವ್ಯವಸ್ಥೆ ಬೇಕಾಗ್ತದೆ.
2: ಸರ್, ನಿಮ್ಮ ಅಕ್ಷರ ನಂಟು ಹೆಂಗ್ ಬೆಳೀತ? ಇವತ್ತು ನೀವು ಅಕ್ಷರ ನಂಟಿನಿಂದನೇ ಬೆಳೆದವರು. ಯು ಎಸ್ ಶಣಾಯಿ ಅಂದ್ರೆ ಕುಂದಪ್ರಭಾ, ಕುಂದಪ್ರಭಾ ಅಂದ್ರೆ ಯು ಎಸ್ ಶಣಾಯಿ ಅವರ ಕನ್ನಡ ಬಗೆಗಿನ ಆ ಕಾಳಜಿ, ಕುಂದಪ್ರ ಕನ್ನಡ ಬಗೆಗಿನ ಅವರ ಆ ಕೆಲಸ, ಅದೆಲ್ಲ ಇವತ್ತು ಯು ಎಸ್ ಶಣಾಯಿ ಅಂದ್ರೆ ಒಂದು ಇಡೀ ನಮ್ಮ ಜನಮಾನಸದಲ್ಲಿ, ನಮ್ಮ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯ ಜನಮಾನಸದಲ್ಲಿ, ಓಹ್ ಅವರ ಭಾರಿ ಒಳ್ಳೆ ಜನ ಮರೆ, ತುಂಬಾ ಒಳ್ಳೆ ಕೆಲಸ ಮಾಡೋರು, ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದವರು. ನೀವೆಷ್ಟು ಅಕ್ಷರ ನಂಟನ್ನ ಬೆಳೆಸ್ಕೊಂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟವರು. ಸೊ ನಿಮ್ಮ ಅಕ್ಷರ ನಂಟು ಹೆಂಗ್ ಬೆಳೆದ್ ಸರ್, ಅದನ್ನ ಹೇಳಿ.
3: ನಾವು ಚಿಕ್ಕಂದಿಂದಲೇ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಶೇಷಗಿರಿ ಶೆಣೆ ಅಂತ, ತಾಯಿ ಶಾಂತಾಬಾಯಿ, ಇಬ್ಬರು ಸಹ ಈ ರೇಡಿಯೋ ಕೇಳುವಂಥದ್ದು, ಪತ್ರಿಕೆ ಓದುವಂಥದ್ರಲ್ಲೆಲ್ಲ ತುಂಬ ಆಸಕ್ತಿ ಇದ್ದವರೇ. ಹಾಗಾಗಿ ಪತ್ರಿಕೆಯಲ್ಲಿ ಪತ್ರಿಕೆ ಓದೋ ಬಗ್ಗೆ ನಮಗೆ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಅಣ್ಣ ವಸಂತ್ ಕುಮಾರ್ ಶೆಣೆ ಅಂತ, ಅವರಿಗೂ ಸಹ ಈ ಪತ್ರಿಕೆಯಲ್ಲಿ ಬಂದ ಸಾಧಕರ ವಿಷಯ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದು, ಮತ್ತೆ ಏನಾದರೂ ವಿಶೇಷ ಬಂದ್ರೆ ಅದನ್ನೆಲ್ಲ ಪತ್ರಿಕೆಯ ತುಂಡನ್ನು ಅಣಿಸ್ಕೊಂಡು ಇಟ್ಕೊಳ್ಳೋದು ಅಂತ ಮಾಡ್ತಿದ್ರು. ನಮ್ಮಲ್ಲಿ ಈ ಪುಟಾಣಿ ಪುಟ ಅಂತ ನವಭಾರತದಲ್ಲಿ ಆಗ ಬರ್ತಾ ಇತ್ತು. ಆಗ ನಮ್ಗೆಲ್ಲ ಹೇಳೋದು, ಪುಟಾಣಿ

0: ಲಣಿಸ್ಲಿಕ್ಕೆ, ಚಿತ್ರ ಅಣಿಸ್ಲಿಕ್ಕೆ, ಮತ್ತೆ ಸಾಹಿತ್ಯ ಬರೆದ ನಣಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಕಡೆಗೆ ಅವರು ಕೈ ಬರೆದ ಪುಸ್ತಕ ಅಂತ ಮಾಡಿದರು. ನಾವು ಕತೆ ಬರೆದು ಆ ಒಂದು ಪುಸ್ತಕದಲ್ಲಿ ಅದನ್ನ ಇದು ಪಿನ್ ಮಾಡ್ಕೊಂಡು ಅಣಿಸೋದು, ಎಲ್ಲ ವಿದ್ಯಾರ್ಥಿಗಳು ಲೈಬ್ರರಿಯಲ್ಲಿ ಓದು ಅಂತ. ಅದು ನಮಗೆ ತುಂಬಾ ಬರೀಲಿಕ್ಕೊಂದು ತುಂಬಾ ಆಸಕ್ತಿ ಆಯಿತು, ಕತೆ ಬರೀಲಿಕ್ಕು ಕವನ ಬರೀಲಿಕ್ಕು ಅಂತ. ಅಲ್ಲಿ ಮತ್ತೆ ನಮ್ಮಲ್ಲಿ ಕಾದಂಬರಿಗಾರ ವಿಠಲ್ ಶೆಣೆ ಅಂತಿದ್ರು, ಅವರು ಕನ್ನಡ ಪಂಡಿತ, ನಾವು ಸಂಸ್ಕೃತ ವಿದ್ಯಾರ್ಥಿಗಳು. ಆದ್ರೆ ಅವರ ಪಾಠದಲ್ಲಿ ಹೋಗಿ ಕೂತ್ಕೊಳ್ಳೋದು ಪಕ್ಕನ, ಇಲ್ಲಿ ಪಾಠ ಇಲ್ದಿದ್ರೆ ಅವರು ಒಳ್ಳೊಳ್ಳೆ ಕಥೆಗಳನ್ನೆಲ್ಲ ಹೇಳ್ತಿದ್ರು, ತುಂಬಾ ಈ ಇಂಗ್ಲಿಷ್ ಇದ್ದ ಕಥೆಗಳನ್ನ ಎಲ್ಲ ಹೇಳ್ತಿದ್ರು. ಅದು ತುಂಬಾ ಖುಷಿ ಆಗ್ತಿತ್ತು. ಮತ್ತೆ ನಮ್ಮ ಸಂಸ್ಕೃತ ಪಂಡಿತರಾದ ರಾಮದಾಸ್ ಭಟ್ರು ಅಂತ ಹೇಳಿದವರು ಹಾಗೆ ಸಂಸ್ಕೃತದಲ್ಲಿ ಪೌರಾಣಿಕ ಕಥೆಗಳನ್ನೆಲ್ಲ ಸ್ವಾರಸ್ಯಕರವಾಗಿ ಹೇಳ್ತಿದ್ರು. ಮತ್ತೆ ನಮ್ಮ ಶಿವಾನಂದ ಕಾರಂತರು ಅವರು ಶೇಕ್ಸ್ಪಿಯರ್ ಅಭಿಮಾನಿ, ಶೇಕ್ಸ್ಪಿಯರ್ ಅವರು ಇಂಗ್ಲಿಷ್ ಪಾಠ ಮಾಡುವಂಥದ್ದು, ಶೇಕ್ಸ್ಪಿಯರ್ ಬಗ್ಗೆ ಅಷ್ಟು ಚೆನ್ನಾಗಿ ಆ ಕಾದಂಬರಿಗಳನ್ನ ಕಥೆಗಳನ್ನ ನಮ್ಗೆ ವಿವರಿಸ್ತಿದ್ರು. ಹಾಗಾಗಿ
1: ಸೊ ನಿಮ್ಗೆ ಜೂಲಿಯಸ್ ಸೀಸರ್, ಮ್ಯಾಕ್ಬೆತ್, ಟೆಂಪೆಸ್ಟ್ ಎಲ್ಲ ಗೊತ್ತು,
0: ಎಲ್ಲ ಸಾಹಿತ್ಯದ ಆಸಕ್ತಿ ಬಂತು. ಆಮೇಲೆ ಬಂಡ್ರಕಾಸ್ ಕಾಲೇಜಿಗೆ ಬಂದಾಗ ನಮ್ಮ ಎವಿ ನಾವಡರ್ ಇದ್ದಾರಲ್ಲ, ಅವರು ತುಂಬಾ ಸಾಹಿತ್ಯದ ಬಗ್ಗೆ, ಈ ಜನಪದ ಸಂಶೋಧನೆ ಬಗ್ಗೆ ತುಂಬಾ ಆಸಕ್ತಿ ಇದ್ದಾರೆ. ಅವ್ರ ವಿದ್ಯಾರ್ಥಿಗಳು ಯಾವ್ಯಾವ ಕ್ಲಾಸ್ ಅಲ್ಲಿ ಬೇಕಾದ್ರೆ ಇಲ್ಲಿ, ನಾವು ವಿಜ್ಞಾನ ವಿದ್ಯಾರ್ಥಿಗಳು, ಅವರಲ್ಲಿರುವ ಸಾಹಿತ್ಯದ ಪ್ರತಿಭೆ ನೋಡಿ ಅವ್ರನ್ನೆಲ್ಲ ಕರೆಸ್ತಿದ್ರು. ಹಾಗೆ ಇಲ್ಲಿ ತಿಂಗಳಿಗೆ ಎರಡು ದರ್ಶನ ಅಂತ ಬರ್ತದೆ, ಭಿತ್ತಿ ಮ್ಯಾಗಜಿನು ಇತ್ತು, ಅದರೊಟ್ಟಿಗೆ ಎರಡು ತಿಂಗಳಿಗೆ ಒಂದು ದರ್ಶನ ಅಂತ ಪುಸ್ತಕ ಮಾಡ್ತಿದ್ರು. ಅದರಲ್ಲಿ ನಮ್ಗೆ ಕವನ ಕಥೆ ಬರ್ಲಿಕ್ಕೆ ಅವಕಾಶ ಸಿಗ್ತಿತ್ತು. ಇಡೀ ವರ್ಷದಲ್ಲಿ 4 ಬಾರಿ ಅದು ಬರ್ತದೆ, ಮತ್ತು ವಾರ್ಷಿಕ ಸಂಚಿಕೆ ಬರ್ತದೆ. ಅದರಲ್ಲಿ ಕವನ ಕಥೆ ಬರೀಲಿಕ್ಕೆ, ಕವಿಗೋಷ್ಠಿ ಹೋಗ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಆ ಒಂದು ಸಾಹಿತ್ಯದ ಆಸಕ್ತಿ ಬೆಳೀತು,
1: ಬೆಳೀತಾ ಹೋಯ್ತು.
0: ಆಮೇಲೆ ಕಾಲೇಜ್ ಆಗಿ ಒಂದು ವರ್ಷ ಆದ ಕೂಡಲೇ ನನಗೆ ನವಭಾರತದಲ್ಲಿ ಬಾತ್ಮೀದಾರನಾಗ್ಲಿಕ್ಕೆ ಅವಕಾಶ ಸಿಕ್ತು.
1: ಚಾನ್ಸ್ ಅಲ್ಲ ಸರ್, ನೀವು ಸಣ್ಣ ಕಿಪದಿ ಓದ್ತಿದ್ದು ಅದೇ ಪೇಪರ್ ಅಲ್ಲ
0: ಅದು. ಹಾಗಾಗಿ ನನಗೆ ಪತ್ರಿಕೋದ್ಯಮ ಸಾಹಿತ್ಯ ಇದರಲ್ಲಿ ಆಸಕ್ತಿ ಬೆಳೀತು.
1: ಮತ್ತೆ ನೀವು ಕುಂದಪ್ರಭಾ ಅನ್ನೋ ಒಂದು ಟ್ಯಾಬ್ಲಾಯ್ಡ್ ಅನ್ನ ಆರಂಭಿಸೋಕೆ ಡಿಸೈಡ್ ಮಾಡ್ತೀರಿ, ಅದು ಯಾವ ಧೈರ್ಯದ ಮೇಲೆ ಅಂತ?
0: 10 ವರ್ಷ ನಾನು ಬೇರೆ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಮುಂಗಾರಲ್ಲಿ ಪತ್ರಿಕೆ ಆದ್ಮೇಲೆ ನಮ್ಮ ರಘುರಾಮ್ ಶೆಟ್ಟರ್ ಮುಂಚಿಂದ ನಮ್ಮ ಊರಿನವರೇ, ನಮ್ಗೆ ತುಂಬಾ ಆಪ್ತರು ಮತ್ತು ಪರಿಚಯದವರು, ಅವರ ಒಟ್ಟಿಗೆ ಸೇವೆ ಸಲ್ಲಿಸ್ತಿದ್ದೆ. ಆದ್ರೆ ಮುಂಗಾರು ಬೇರೆ ಬೇರೆ ಕಾರಣಗಳಿಂದ ನಿಲ್ತದೆ ಅಂತ ಗೊತ್ತಾದ ಕೂಡಲೇ ನಮ್ಮ ಹಿತೇಶಿಗಳು ತುಂಬಾ ಜನ ಹೇಳಿದರು, ಕುಂದಾಪುರದಲ್ಲಿ ಒಂದು ಪೇಪರ್ ಇಲ್ಲ ಮಾರ್ರೆ, ಎಲ್ಲ ಕಡೆ ತೀರ್ಥಹಳ್ಳಿ ಮೈಸೂರು ಎಲ್ಲ ಕಡೆ ಉಂಟು, ಇಲ್ಲೊಂದು ಮಾಡ್ಲಕ್ಕಲ್ಲ ಅಂತ. ಹಾಗೆ ಈ ವಾಬ್ಸೈಟ್ ಸಿಸ್ಟಮ್ ಮತ್ತು ಡಿಟಿಪಿ ಸಿಸ್ಟಮ್ ಬಂತು, ನಮ್ಮ ದಿಗಂತ ಮುದ್ರಣದಲ್ಲಿ ಬಂತು. ಆಗ ದಿಗಂತ ಮುದ್ರಣದ ನಮ್ಮ ಅರವಿಂದ ಬಿಜೂರ್ ಅಂತ ಕುಂದಾಪುರದವ್ರೆ, ಅವ್ರ ಹತ್ರ ಕೇಳಿದೆ, ನಾವೊಂದು ಮಾಡಿಕೊಟ್ರೆ ಮಾಡ್ಬೋದಂತ. ಮಾಡ್ಬೋದು, ಎಷ್ಟು ಖರ್ಚು ಬೀಳ್ತದೆ? ವಾರಕ್ಕೆ ಇಂತಿಷ್ಟು ಖರ್ಚು ಬೀಳ್ತದೆ, ಹಾಗಾಗಿ ಇಂತಿಷ್ಟು ಖರ್ಚಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಒಂದು ಪೇಪರ್ ತರಬಹುದು ಅಂತ ಹಾಗೆ ಬಂತು. ಹಾಗೆ ದುಡ್ಡಿದ್ದು ಮಾಡಿದ್ದಲ್ಲ, ನಮ್ಮ ಲೆಕ್ಕ ಹಾಗೆ ಒಂದು ತಿಂಗಳಿಗೆ 2,000, ವಾರಕ್ಕೆ 2,000 ಬರ್ತಿದ್ರೆ 2,000 ಸರಿಯಾದ ವ್ಯವಸ್ಥೆ ಆದ್ರೆ ಹಾಗೆ ಅದು ಆ ರೀತಿ ಮಾಡಿ ಅದು ತುಂಬಾ ನಮ್ಗೆ 10 ವರ್ಷದ ಜನಸಂಪರ್ಕ ತುಂಬ ಇದ್ದುದರಿಂದ ಪತ್ರಿಕೆ ನಮ್ಗೆ ಚಂದಾದಾರ ಮಾಡ್ಲಿಕ್ಕೆ ತೊಂದರೆ ಆಗಲಿಲ್ಲ, ಹಾಗೆ ಬೆಳೀತಾ ಬಂತು. ಆಮೇಲೆ ಬರೀ ಕುಂದಪ್ರಭ ಪೇಪರ್ ಮಾಡೋದಕ್ಕಿಂತ ನಮ್ಗೆ ಮುಂಚಿಂದ ಸಾಹಿತ್ಯಕ್ಕೆ ಆಸಕ್ತಿ. ನಾನು ಶಿವಾನಂದ ಕಾರಂತು, ರಮಾನಂದ ಕಾಮತ್, ಧನಕೀರ್ತಿ ಅಜಿಲ್ರು, ನಮ್ದು ಜಯವಂತ ಪೇ ಅವರು, ನಮ್ದೊಂದು ಟೀಮ್ ಇದೆ, ಒಂದು 15 ಜನರದ್ದು. ಯಾವಾಗಲೂ ವಾಯುವಿಹಾರಕ್ಕೆ ಸಂಜೆ ಹೋದ್ರೆ ಇದ್ರ ಬಗ್ಗೆ ಆಲೋಚನೆ ಮಾಡುದು, ಏನಾದ್ರೂ ಕಾರ್ಯಕ್ರಮ ಮಾಡಬೇಕಂತ. ಹಾಗೆ ಬೇರೆ ಬೇರೆ ಸಾಹಿತ್ಯ ಕಾರ್ಯಕ್ರಮ, ಸಾಹಿತ್ಯ ಸಪ್ತಾಹ, ಕನ್ನಡ ಡಿಂಡಿಮ ಪುಸ್ತಕೋತ್ಸವ, ಗಾಂಧಿ ಮೈದಾನದಲ್ಲಿ 10 ದಿನದ ಉತ್ಸವ, ಒಂದು ಪಂಚಗಂಗಾಳು 20 ದಿನದ ಉತ್ಸವ. ಹಾಗಾಗಿ ನಮ್ಗದೊಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಇವರಿಗೆ ಮಾಡೋದೊಂದು ಅಭ್ಯಾಸ ಆಯ್ತು. ವಿದ್ಯಾರ್ಥಿಗಳಿಗಾಗಿ ಸಾಹಿತ್ಯ ಸಪ್ತಾಹ ಅಂತ ಸಾಹಿತ್ಯದ ಬಗ್ಗೆ ಬರೆಯೋದು, ಕತೆ ಬರೆಯೋದು ಬಗ್ಗೆ ಮಾಡ್ತಾ ಇದ್ದು, ಅದು ಅದು ನಮ್ಮ ಯಾವುದು ಚಟುವಟಿಕೆಯಲ್ಲೇ ಒಂದು ಸಾಹಿತ್ಯ ಸಮ್ಮೇಳನದ ಸಾಹಿತ್ಯದ ಕಾರ್ಯಕ್ರಮ ಆಯ್ತು. ಆಮೇಲೆ ಎಲ್ಲಾ ಬರಹಗಾರನ ಒಗ್ಗಟ್ಟು ಮಾಡಿ ನಾವು ಬರಹಗಾರ ಸಮ್ಮೇಳನ ಅಂತ ಮಾಡ್ತಿತ್ತು, ಒಂದು 4-5 ಬಾರಿ ಮಾಡಿದೆ. ತಾಲೂಕಿನ ಎಲ್ಲಾ ಬರಹಗಾರ ಒಂದು ಕಡೆ ಸೇರುವಂತದ್ದು, 250 ಬರಹಗಾರ ಇದೆ. ಅದೊಂದು ತುಂಬಾ ಯಶಸ್ವಿ ಆಯ್ತು. ಕಡೆಗೆ ಈ ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ಒಂದು ಜೀವನ ಮೌಲ್ಯದ ಒಂದು ವಿಚಾರ ತಿಳಿಸಬೇಕಂತ ನಮ್ಮ ಸುಪ್ರೀಂ ಪ್ರೊಫೆಸರ್ ನಾಗೇಂದ್ರ ಅಂತಿದ್ರು, ಅವರು ತುಂಬಾ ಆಸಕ್ತಿ ಇದರಲ್ಲಿ. ನೀವು ಮಕ್ಕಳಿಗೆ ವಿವೇಕಾನಂದರು, ಅವರು ವಿವೇಕಾನಂದರ ಅಭಿಮಾನಿ, ಆ ವಿವೇಕಾನಂದರ ವಿಚಾರಗಳನ್ನೆಲ್ಲ ಹೇಳಬೇಕು ಹೀಗೆ ಅಂತ. ಕಡೆ ನಾವು ಆಲೋಚನೆ ಮಾಡಿದಾಗ ಒಂದು ನುಡಿ ಬೆಳಕು ಅಂತ ಒಂದು ಕಾರ್ಯಕ್ರಮ ಮಾಡುವ, ಶಾಲೆ ಶಾಲೆಗೆ ಹೋಗಿ ಒಂದೊಂದು ದಿವಸ ಒಬ್ಬೊಬ್ರು ಒಂದೊಂದು ಶಾಲೆಗೆ ಹೋಗಿ ಒಳ್ಳೆಯ ಒಬ್ಬ ಸಂಪನ್ಮೂಲ ವ್ಯಕ್ತಿ ಒಂದು ಪಾಠ ಮಾಡುವಂತ. ಅದು ತುಂಬಾ ವರ್ಷ ನಾವು ನಿರಂತರವಾಗಿ ಮಾಡಿದ್ವಿ. ಅದಕ್ಕೆ ನಮ್ಮ ಗೋಪಾಲಕೃಷ್ಣ ಪೈಗಳು, ನಮ್ಮ ವಸುಧೇಂದ್ರ, ಆಮೇಲೆ ಡಾಕ್ಟರ್ ರಾಜಾರಾಮ್, ನಮ್ಮ ಸಂಸ್ಕೃತದ್ದು ಸುರೇಶ್, ಆಚಾರ್ಯ, ಆಮೇಲೆ ಜಾನಕಿ

0: ಸುಂದರೇಶ, ತುಂಬಾ ಜನ ನಮ್ಮಲ್ಲಿ ಬಂದು, ನಮ್ಮ ಉದಯವಾಣಿಯ ಗುರುರಾಜ್ ಅವರು ಬಂದು ಆ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲಿಗಾಗಿ ನಿಂತರು, ಮತ್ತು ಉತ್ತರ ಕನ್ನಡದ ವಿಷ್ಣು ನಾಯಕರು ತುಂಬಾ ಜನ ಬಂದರು. ಅದು ಏನಾಯ್ತು, ಆ ಒಳ್ಳೆಯ ಒಂದು ಕಾರ್ಯಕ್ರಮ ಆಯ್ತು ಎಲ್ಲ ಶಾಲೆಗಳಲ್ಲಿ. ಹೀಗೆ ನಿರಂತರವಾಗಿ ಇದನ್ನು ಮಾಡ್ತಿತ್ತು. ಮಧ್ಯೆ ನಮ್ಮ ಕೊರೋನಾ ಎಲ್ಲ ಬಂದ್ಮೇಲೆ ಅದು ಎಲ್ಲ ಸ್ವಲ್ಪ ನಿಂತೋಯ್ತು. ಆದ್ರೆ ಆ ನುಡಿ ಬೆಳಕು ಎನ್ನುವಂಥದ್ದು ಒಂದು ಯಾರು ಮರೆಯಲಾರದ ಒಂದು ಕನ್ಸೆಪ್ಟ್.
1: ಸೊ ಈ ಸಮ್ಮೇಳನಕ್ಕೆ ಹೆಸರು ಕೊಡೋಕೆ ಅದೇ ಕಾರಣ ಹೆಂಗೆ?
0: ಸಮ್ಮೇಳನ ತುಂಬಾ ರೀತಿಯ ಕಾರ್ಯಕ್ರಮ ಎಲ್ಲ ಮಾಡಿದ ಆಲೋಚನೆ ಮಾಡಿದ್ರು ಅವರು. ಕಡೆ ನಮ್ಮ ನುಡಿ ಬೆಳಕು ಪುಸ್ತಕ ನೋಡಿ ಇದು ಅದಕ್ಕೆ ತುಂಬಾ ಅನುಕೂಲ ಆಗ್ತದೆ, ಮತ್ತೆ ಸಾಹಿತ್ಯಕ್ಕೆ ಅದು ಸಂಬಂಧ ಇದೆ ಅಂತ ಅದನ್ನ ಹಾಕಿ.
1: ನೀವು ಇದರೊಟ್ಟಿಗೆ ಕೆಲವು ಪುಸ್ತಕನು ಬರೆದ್ರಿ ಸರ್, ನೀವು ಸೊ ಆ ಪುಸ್ತಕಗಳ ಬಗ್ಗೆ ಹೇಳಕ್ಕ?
0: ನಾವು ಬರೆದಕ್ಕಿಂತ ಪ್ರಕಟ ಮಾಡಿ ಜಾಸ್ತಿ. ನಮ್ಮವರು ಯಾರ್ಯಾರು ನಮ್ಮಲ್ಲಿ ಕುಂದಪುರದಲ್ಲಿ ಬರೀತಾರೆ ಅವರ ವಿಷಯಗಳನ್ನ ತುಂಬಾ ಜನರದ್ದು ಪ್ರಕಟ ಮಾಡಿದ್ದೇವೆ. ಅದು ಅಪ್ಪಣ್ಣಗಡಿದೇ ಇರಬಹುದು, ಜನಿತ್ ಕುಮಾರ್ ಶೆಟ್ಟಿ ಇರಬಹುದು, ಆಮೇಲೆ ನಮ್ಮ ಇವರದ್ದು ಶಿವಾನಂದ ಕಾರಂತರದ್ದು ಇರಬಹುದು, ತುಂಬಾ ಮಂದಿ ಅದರಲ್ಲಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ ಅವರ ಅವರ ಮಾಡಿದ್ದೇವೆ. ನನ್ನದು ಆಗಿ ನಾನು ಕತೆ ಸುಮಾರು ಒಂದು 20-25 ಕತೆ ಬರೆದಿದ್ದೆ. ಅದು ನನ್ನ ಕಥೆಯಲ್ಲಿ ಒಂದು ಎರಡು ಕಥಾ ಸಂಗ್ರಹ ಮಾತ್ರ ಮಾಡಿದ್ದು, ಒಂದು ಮೆಡ್ರಾಸ್ ಟೀ ಹೌಸ್, ಮತ್ತೊಂದು ತೌಡ ಅಂತ. ಆಮೇಲೆ ನಮ್ಗೇನಿಸ್ತು, ಈ ಸಾಹಿತ್ಯದ ಪುಸ್ತಕಗಳಿಗಿಂತ ಜನರಿಗೆ ತಿಳುವಳಿಕೆ ನೀಡುವ ಪುಸ್ತಕ ಮಾಡಿದ್ರೆ ಒಳ್ಳೇದಂತ ಹೇಳಿ ಕುಂದಾಪುರ 101 ಗ್ರಾಮ ಅಂತ ಒಂದು ಪುಸ್ತಕ ಮಾಡಿತ್ತು. ಅಂದ್ರೆ ಇಡೀ ನಮ್ಮ ಕುಂದಾಪುರ ತಾಲೂಕಿನ ಗ್ರಾಮಗಳ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ನಮ್ಮ ಗ್ರಾಮಕ್ಕೆ ಯಾಕೆ ಹೆಸರು ಬಂತು, ಎಷ್ಟು ಜನ ಇದ್ದಾರೆ, ಈ ದೇವಾಲಯ ಯಾಕಾಯ್ತು, ಎಷ್ಟು ಹಿಂದೆ ಆಯಿತು, ಮತ್ತೆ ನಮ್ಮಲ್ಲಿರೋ ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ರು, ಕಥೆಗಾರ ಯಾರಿದ್ರು ಗೊತ್ತಿಲ್ಲ. ಅದಕ್ಕಾಗಿ ನಾವು ಪ್ರತಿ ಗ್ರಾಮದ ಒಂದು ಇತಿಹಾಸವನ್ನು ಸಂಗ್ರಹ ಮಾಡಿ, ಹೆಚ್ಚಿನ ಗ್ರಾಮ ಪಂಚಾಯತಲ್ಲೂ ಇತಿಹಾಸ ಇಲ್ಲ, ಆದ್ರೂ ನಾವು ಅದನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡುತ್ತೇವೆ. ಆಮೇಲೆ ಪಂಚಗಂಗಾವಳಿಯ ಬಗ್ಗೆ, ನಮ್ಮ ಪರಿಸರದಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿ ನೈಲ್ ನದಿ ಬಿಟ್ಟರೆ ಆ ರೀತಿಯ ಒಂದು ಇದಿರುವಂಥದ್ದು, ನಡೆ ಇರುವಂಥದ್ದು ನಮ್ಮ ಪಂಚಗಂಗಾವಳಿ ಮಾತ್ರ ಕುಂದಾಪುರದ್ದು. ಅದು ಬಹಳ ಒಂದು ವಿದೇಶಿಗರು ಸಹ ಮೆಚ್ಚಿದ ಒಂದು ನದಿ ಅದು.
1: ಸೊ ಪಂಚಗಂಗಾವಳಿ ಅಂದ್ರೆ ಎಂತೆಲ್ಲ ಬರ್ತದೆ ಸರ್? ಅದನ್ನ
0: ಪಂಚಗಂಗಾವಳಿ ಅಂದ್ರೆ 5 ನದಿಗಳು ಬರ್ತವೆ. ನಿಮ್ಮ ಕೊಲ್ಲೂರಿನಿಂದ ಸೌಪರ್ಣಿಕ ಮತ್ತು ಖೇಟ ಅಂತ 2 ನದಿಗಳು. ಆಮೇಲೆ ನಿಮ್ಮ ಹೆಮ್ಮಾಡಿಯಿಂದ ಮುಂದೆ ಹೋದ್ರೆ ಮಲೆನಾಡಿಯಿಂದ ಬರುವಂತದ್ದು ಚಕ್ರ ಅಂತ ನದಿ ಬರ್ತದೆ. ಕಡೆಗೆ ನಿಮ್ಮ ಕಮಲಶೇಲಿ ಹತ್ರ ಕುಬ್ಜ ಅಂತ ನದಿ ಬರ್ತದೆ. ಸಿದ್ದಾಪುರ ಹತ್ರ ಹೋದ್ರೆ ವಾರಾಹಿ ಅಂತ ನದಿ ಬರ್ತದೆ. 5 ನದಿಗಳು ಹರಿದುಕೊಂಡು ಬರ್ತವೆ. ಅದು ಪುಣ್ಯ ನದಿಗಳಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, 2000 ಗಿಡಮೂಲಿಕೆ ಸಸ್ಯಗಳು ಆ ನದಿಯ ತಟದಲ್ಲಿ ಇರ್ತವೆ. ಆ 5 ನದಿಗಳು ಕುಂದಾಪುರದ ಹತ್ರ ಬಂದು ಕೂಡಲೇ ಇಲ್ಲಿ ಒಂದಾಗಿ ಅರಬ್ಬಿ ಸಮುದ್ರ ಸೇರ್ತದೆ. ಆ ಒಂದು ಮಲೆನಾಡಿಂದ ಪೂರ್ವದಿಂದ ಹರಿದು ಉತ್ತರಕ್ಕೆ ಹೋಗಿ ಪುನಃ ನಮ್ಮ ದಕ್ಷಿಣಕ್ಕೆ ಬಂದು ಆಮೇಲೆ ಪಶ್ಚಿಮಕ್ಕೆ ಹೋಗುವಂಥದ್ದು. ಇಂಥ ಒಂದು ನಡೆ ಎಲ್ಲೂ ಇಲ್ಲ. ಅದಕ್ಕೆ ನಮ್ಮ ಡಾಕ್ಟರ್ ವಸಂತ ಮಾಧವ ಕೊಡಂಚಂತದ್ರ ಬಗ್ಗೆ ಪುಸ್ತಕ ಬರೆದವರು, ಅವರು ತುಂಬಾ ಜನ ರೆಫರೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ವಿದೇಶಿ ರೆಫರೆನ್ಸ್ಗಳು ಜಾಸ್ತಿ. ಹಾಗೆ ನದಿ ಅಷ್ಟು ಬಹಳ ಪ್ರಾಮುಖ್ಯವಾದಂತ, ಅದ್ರ ಬಗ್ಗೆ ನಮ್ಮವರಿಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವೊಂದು 3 ತಿಂಗಳ ಅಭಿಯಾನ ಮಾಡಿ ಶಾಲೆ ಶಾಲೆಗೆ ಹೋಗಿ ಊರೂರಿಗೆ ಹೋಗಿ ಅದ್ರ ಬಗ್ಗೆ ತಿಳಿಸಿ, ಇಡೀ ಪಂಚಗಂಗಾಳಿ ನದಿ ತೀರದಲ್ಲಿ ಒಳ್ಳೊಳ್ಳೆಯ ನಮ್ಮ ಇದು ದೇವಸ್ಥಾನಗಳ ಸ್ಥಾಪನೆ ಆಗಿದೆ. ಇವು ಕಮಲಶೀಲೆ ತಗೊಳ್ಳಿ, ಕೊಲ್ಲೂರು ತಗೊಳ್ಳಿ, ಮಾರಸ್ವಾಮಿದು ವರಸ್ವಾಮಿ ತಗೊಳ್ಳಿ, ನಮ್ಮ ಬಸವರನ್ನ ದೇವಸ್ಥಾನ ತಗೊಳ್ಳಿ, ಶಂಕರನಾರಾಯಣ ದೇವಸ್ಥಾನ, ಎಲ್ಲಾ ದೇವಸ್ಥಾನಗಳು ಪಂಚನದಿ ತೀರದಲ್ಲಿ ಇವೆ. ಅಂದ್ರೆ ಆ ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ಪ್ರದೇಶ, ಅದು ಜನರಿಗೆ ಗೊತ್ತಾಗಬೇಕಂತ ಹೇಳಿ ನಾವು ಪಂಚಗಂಗಾಳಿ ಒಂದು ಅಭಿಯಾನ ಅದರ ಬಗ್ಗೆ ಪುಸ್ತಕ ಹಾಗೆ ಮಾಡಿದ್ದಷ್ಟು.
1: ಒಳ್ಳೇದಾಯ್ತು ಸರ್, ತುಂಬಾ ನಾನು ಇದನ್ನ ಕೇಳ್ಕೊಂಡ್ ಮಾಡಿದ್ದೆ. ಅದೇನು ಪಂಚಗಂಗಾವಳಿ ಅಭಿಯಾನವೇ ಅಂತ ಮಾಡದಂತ ಇವತ್ತು ಅರ್ಥ ಆಯ್ತು.
0: ಇವತ್ತು ನಿನ್ನೆ ಇಂಟ್ಯಾಕ್ ಅಂತ ಬೆಂಗಳೂರಿನ ನಮ್ಮ ದೆಹಲಿಯ ಒಂದು ಸಂಸ್ಥೆ ಬಂದು ನಮ್ಮ ಬಂಡ್ರಕಾಸ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರು 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ, ನೀವು ಅದು ಸರ್ವೆ ಮಾಡಿ ಅದ್ರ ಬಗ್ಗೆ ಪ್ರಾಜೆಕ್ಟ್ ಕೊಡ್ಬೇಕಂತ ಹೇಳಿದ್ರು. ಅವರು ಸಹ ಇಲ್ಲಿ ಬಂದು ಅದ್ರ ಬಗ್ಗೆ ಆಸಕ್ತಿ ವಹಿಸಿ, ಯಾಕೆ ನಿಮ್ಮ ವಿಶ್ವವಿದ್ಯಾಲಯಗಳು ಇದ್ರ ಬಗ್ಗೆ ಕೆಲಸ ಮಾಡಲಿಲ್ಲ, ಸರ್ಕಾರ ಯಾಕೆ ಕೆಲಸ ಮಾಡಲಿಲ್ಲ ಅಂತ ನಮ್ಮ ಹತ್ರ ಪ್ರಶ್ನೆ ಮಾಡಿದ್ರು. ಅಂದ್ರೆ ಅಂತ ಒಂದು ಮಹತ್ವ ಪಂಚಗಂಗಾವಳಿಗಿದೆ
1: ಇದೆ ಅಂತ ಹೇಳಿ. ನಿಲ್ಲೊಂದು ಡೌಟ್ ಇದೆ ಸರ್, ನಿಮ್ಮ ಹೆಸರು ಯು ಸುರೇಂದ್ರ ಶೆಣೈ ಗಂಗೊಳ್ಳಿ, ನಾವು ಯು ಎ ಶೆಣೈ ಅಂತ ಪ್ರೀತಿಯಿಂದ ಕರೆಯೋದು. ಈ ಯು ಅಂದ್ರೆ ಉಪ್ಪುಂದವ
0: ಉಪ್ಪಿನ ಕುದುರು,
1: ಉಪ್ಪಿನ ಕುದುರು, ಉಪ್ಪಿನ ಕುದುರು ನೀವು ಗಂಗೊಳ್ಳಿ ಅಂತ?
0: ನಮ್ಮ ತಂದೆ ಮನೆ ಉಪ್ಪಿನ ಕುದುರು, ತಂದೆ ಉಪ್ಪಿನ ಕುದುರು ಶೇಷಗಿರಿ ಶೆಣೈ ಅಂತ ಹಾಕಿದ್ರೆ ನಾವು ಅದನ್ನ ಯು ಅಂತ ಹಾಕ್ತಾ ಇತ್ತು. ಕೆಲವರು ಯು ಅಂದ್ರೆ ಅಂತ ಕೇಳುದು, ನಾವು ಯುವಂತೆ ಅಂತ ಕೇಳಿದ ಕೂಡಲೇ ಅದನ್ನ ಕೆಲವು ನಮ್ಮ ಆಧಾರ್ ಕಾರ್ಡ್ ಅಂತದ್ರೆಲ್ಲ ಮಾಡುವಾಗ ಅವರದ್ದು ಇಡೀ ಫುಲ್ ಹೆಸರು ಕೊಡ್ಬೇಕಂತ ಹೇಳಿದ್ರೆ ಗೋಪಿನ್ ಕುದ್ರು ಸುರೇಂದ್ರ ಸೇನ್ ಅಂತ ಪ್ಯಾನ್ ಕಾರ್ಡ್ ಎಲ್ಲ ಹಂಗೆ ಇದೆ.
1: ಸೊ ಗಂಗೊಳ್ಳಿ ನೀವು ಮತ್ತೆ ಅಲ್ಲಿಗೆ ಶಿಫ್ಟ್ ಅಲ್ಲ?
0: ಗಂಗೊಳ್ಳಿ ಇಲ್ಲ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಗಂಗೊಳ್ಳಿ. ತಂದೆ ಮನೆ ಉಪ್ಪಿನ ಕುದ್ರ ಆದ್ರು ತಂದೆ ಹೋಟ್ಲು ಮಾಡಿದ್ದು ಗಂಗೊಳ್ಳಿಯಲ್ಲಿ, ಮದುವೆ ಆದದ್ದು ಗಂಗೊಳ್ಳಿಯಲ್ಲಿ ಇದ್ದಾಗಲೇ, ಆಮೇಲೆ ನಾವೆಲ್ಲ ಹುಟ್ಟಿದ್ದು ಗಂಗೊಳ್ಳಿಯಲ್ಲಿ.
1: ಗಂಗೊಳ್ಳಿಯಲ್ಲೇ
0: ಗಣೇಶೋತ್ಸವ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಮುಖ್ಯ ಉಪ್ಪಿನ ಕುದ್ರಲ್ಲಿ ಆಗ್ತದೆ. ಮತ್ತೆ ನಮ್ಮ ಕೋಟೇಶ್ವರದ ಗೋಪಾಡಿಯಲ್ಲಿ ನಾವು ಗಂಗೊಳ್ಳಿ ನಮ್ಮ ಹುಟ್ಟಿದವರಾದ್ರೆ ತಾಯಿ ಮನೆ ಕೋಟೇಶ್ವರದ ಗೋಪಾಡಿ. ನಾನು ಹೆಚ್ಚಿನ ನಮ್ಮ ನಂತರದ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಉಳಿದದ್ದೇ ಕೋಟೇಶ್ವರದಲ್ಲಿ. ಕೋಟೇಶ್ವರ ನಮ್ಮ ಒಂದು ರೀತಿ ಜೀವನ ಮೌಲ್ಯ ಕಲಿಸಿದ ಒಂದು ಸ್ಥಳ ಅದು, ನಮ್ಮ ಗೋಪಾಡಿ ಅಜ್ಜಿ ಮನೆ.
1: ಈಗ ಇಪ್ಪದು ಕೂಡ ಅಲ್ಲೇ ಹತ್ರವೇ ಕುಂಭಾಶಿಯಲ್ಲಿ.
0: ಕುಂಭಾಶಿಯಲ್ಲಿದ್ದ
1: ಈಗ ನೀವು ಗಂಗಾವಳಿಯ ಗಂಗೊಳ್ಳಿ ಅದ್ದ?
0: ಗಂಗಾವಳಿಯನ್ನ ಗಂಗೊಳ್ಳಿ ಅಂತ ಕರೆದು ಅದು ಗಂಗೊಳ್ಳಿ ಅಂತ ಆಗಿದ್ದು. ನಿಜವಾಗಿಲ್ಲದ ಹೆಸರು ಗಂಗಾವಳಿ, ಅದು ಆ ಊರಿಗೆ ಗಂಗೊಳ್ಳಿ ಅಂತ ಹೆಸರು ಬಂತು. ಅಂದ್ರೆ ಆ ಸಂದರ್ಭದಲ್ಲಿ ಪೋರ್ಚುಗೀಸರು, ಬ್ರಿಟಿಷರು, ಡಚ್ಚರು ಅವರೆಲ್ಲ ಅಲ್ಲಿ ನಮ್ಮ ವ್ಯವಹಾರ ಮಾಡ್ತಿದ್ರು, ನಮ್ಮ ವ್ಯವಹಾರ ಅವರು ವಹಿಸ್ಕೊಳ್ತಿದ್ರು, ಎಲ್ಲ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಆ ಹೆಸರಿಗೆ ಗಂಗಾವಳಿ ಗಂಗೊಳ್ಳಿ ಅಂತ ಬಂತು.
1: ಆಯ್ಲಿ ಸರ್, ಸೊ ಇವತ್ತಾದ್ರೂ ನಿಮ್ಮನ್ನ ಕರೆದು ನಾನು ಮಾತಾಡ್ಸೋಕಾಯ್ತಾ? ಖುಷಿ ನನಗೆ, ಯಾಕೆಂದ್ರೆ ಕೇಳುಗರೆ ನಾನು ಯಾವಾಗ್ಲೂ ಅಂದ್ಕೊಳ್ಳೋದು ನಿಸ್ಪೃಹ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿತ್ವವೇ ಹಂಗೆ ಇದೆ. ಮತ್ತೆ ಯಾರೇ ಬರುವರು, ಯಾರೇ ಯಾವ್ದಕ್ಕಾದ್ರೂ ಒಳ್ಳೇದ ಕೆಲಸ ಮಾಡೋರಿದ್ರೆ ಶೆಣೈ ಸರ್ ಅವರು ಅವ್ರನ್ನ ಕರೆದು ಬೆನ್ ತಟ್ಟಿ ಪ್ರೋತ್ಸಾಹ ಕೊಡೋದಂತೂ ಸತ್ಯ. ಇದರೊಟ್ಟಿಗೆ ನಮ್ಮ ಕುಂದಾಪುರ ಕನ್ನಡದ ಮೇಲೆ ಅವರಿಗಿರೋ ಪ್ರೀತಿ ಇದೆಯಲ್ಲ, ಅದ್ರ ಅಂತೂ ಹೇಳಿಕೆ ವರ್ಣಿಸೋಕೆ ಆಗ್ತಿಲ್ಲ. ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕುಂದಾಪುರ ಕನ್ನಡಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಕಾರ್ಯಕ್ರಮಗಳು ಕುಂದಾಪ್ರಭ ಮತ್ತು ನಮ್ಮ ಶೆಣೈ ಸರ್ ಅವರಿಂದನೇ ಆತಿಪ್ಪದ. ಸೊ ಅಷ್ಟು ಪ್ರೀತಿ ಇರುವಂತದ್ದು. ಸೊ ಹಾಂಗಾಗಿ ಶೆಣೈ ಸರ್ ಅವರು ನಮ್ಮ ಯು ಎಸ್ ಶೆಣೈ ಅವ್ರು ನಾವು ಪ್ರೀತಿಯಿಂದ ಕರೆಯೋದು ಯು ಸುರೇಂದ್ರ ಶೆಣೈ ಗಂಗೊಳ್ಳಿ ಈ ಬಾರಿಯ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಗೊಂಡವರು. ಜೂನ್ 28 ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಯಿಂದ ಶುರುವಾತು ಕುಂಭಾಶಿಯ ಶ್ರೀ ವಿನಾಯಕ ಸಭಾಗ್ರಹ ಅಂದ್ರೆ ನಮ್ಮ ಮಣಿಗುಡಿ ದೇವಸ್ಥಾನ ಪಕ್ಕದಲ್ಲೇ ಹಾಲ್ ಅಲ್ಲ. ಸೊ ಎಲ್ಲರೂ ಬನ್ನಿ ಸರ್, ಒಂದ್ಸಲ ಎಲ್ಲ ಕರೆದು ಬಿಡಿಯಲ್ಲ ಸರ್ ಅಧ್ಯಕ್ಷರಾಗಿ.
0: ಸಮ್ಮೇಳನದ ಸರ್ವಾಧ್ಯಕ್ಷರಂತ ನಾನು ಕರಿತಾ ಇಲ್ಲ. ಈ ಸಮ್ಮೇಳನದ ನಡೆಸ್ತಿರುವ ಸಾಹಿತ್ಯ ಪರಿಷತ್ತು, ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಕುಂದಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಾಹಿತ್ಯ ಆಸಕ್ತರೆಲ್ಲರೂ ಸಹ ಸಮ್ಮೇಳನದ ಕಾರ್ಯಕ್ರಮ 8 ಗಂಟೆಗೆ ಪ್ರಾರಂಭವಾದರೆ ಸಂಜೆ 5:30 ತನಕ ಇರ್ತದೆ. ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಾಹಿತಿಗಳನ್ನು, ಸಾಹಿತ್ಯ ಆಸಕ್ತರನ್ನು ಮತ್ತೆ ಎಲ್ಲರನ್ನೂ ಪ್ರೋತ್ಸಾಹಿಸಬೇಕು. ಮತ್ತೆ ಪುಸ್ತಕ ಪ್ರದರ್ಶನ ಸಹ ಇರುತ್ತದೆ, ಪುಸ್ತಕಗಳನ್ನು ನೀವು ಕೊಂಡುಕೊಳ್ಬೇಕು ಅಂತ ಆಶಿಸ್ತಾ ನಿಮ್ಗೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ.
1: ಅಕ್ಕ ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ, ಧನ್ಯವಾದಗಳು. ಇನ್ನಷ್ಟು ಆಯುಷ್ಯ ಆರೋಗ್ಯ ಇದೇ ತರ ಚಟುವಟಿಕೆಯಿಂದ ನೀವಿರಿ ಅಂತ ಹೇಳ್ತಾ ಕೇಳುಗ್ರೆ ಮತ್ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲು ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ಈಗ ಮುರುಳಿ ಗಾನವನ್ನ ಕೇಳುವ ಹೊತ್ತು. ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ ಇವರಿಂದ ಕೊಳಲು ವಾದನ, ಭೂಪಾಲಿ ರಾಗದಲ್ಲಿ ಸ್ವಾಗತಂ ಕೃಷ್ಣ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ಸೂರ್ಯಘರ್.
4: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಇಲ್ಲಿನ ಮುದ್ದು ಪುಟಾಣಿಗಳು ನಡೆಸಿಕೊಡುವಂತಹ ವೈವಿಧ್ಯಮಯ ಕಾರ್ಯಕ್ರಮ. ನಮ್ಮ ಪ್ರೀತಿಯ ಮುದ್ದು ಮಕ್ಕಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣ ಅಲ್ದಾ?
2: ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಕುಂದಾಪುರ 89.6 FM ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಪುಟಾಣಿಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಇಲ್ಲಿನ ಪುಟಾಣಿಗಳು ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ನಾನು ಶ್ರೀಮತಿ ಬೇಬಿ, ಸಹಶಿಕ್ಷಕಿ. ಈಗ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಗಣಪತಿಯನ್ನ ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳಾದ ರಿತೇಶ್, ಶ್ರಮಣ್, ತನಿಷಾ ಮತ್ತು ಮಾನ್ವಿತಾ.

ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆಗೈದಂತಹ ಪುಟಾಣಿಗಳಿಗೆ ಅಭಿನಂದನೆಗಳು. ಇದೀಗ ಒಂದು ದೇಶಭಕ್ತಿ ಗೀತೆಗಾಗಿ ನಿಮ್ಮ ಮುಂದೆ ರಿತೇಶ್, ಮಾನ್ಯ, ಮಾನ್ವಿತ, ಸಮೃದ್ಧಿ, ಶ್ರವಂತ್ ಮತ್ತು ತನಿಷಾ.

0: ಅಭಿನಂದನೆಗಳು ಪುಟಾಣಿಗಳೇ. ಈಗ ನಮ್ಮ ಶಾಲೆಯ ಬಗ್ಗೆ ಕಿರು ಪರಿಚಯವನ್ನ ಮಾಡಿಕೊಡಲಿದ್ದೇನೆ. ಇಡೂರು ಕುಂಜಾಡಿ ಗ್ರಾಮದ ಕುಕ್ಕಳ ಶ್ರೀ ಮಲ್ಲಿಕಾರ್ಜುನ ಮತ್ತು ಜನ್ನಾಲು ಶ್ರೀ ಯಕ್ಷೇಶ್ವರಿ ಅಮ್ಮನ ದಿವ್ಯ ಸನ್ನಿಧಿಯಲ್ಲಿರುವ ಶಾಲೆಯೇ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು. ಇದು 1953ರಲ್ಲಿ ತೋಟದ ಮನೆ ಹೆಬ್ಬಾಗಿಲಿನಲ್ಲಿ ಪ್ರಾರಂಭಗೊಂಡಿತು. ತದನಂತರ ದಿವಂಗತ ಕೊಗ್ಗ ಶಾನುಭಾಗರ ಉಪ್ಪರಿಗೆ ಮನೆಯಲ್ಲಿ ಕೆಲವು ವರ್ಷಗಳ ಕಾಲ ಶಾಲೆ ನಡೆಸಲಾಯಿತು. 1963ರಲ್ಲಿ ಕುಕ್ಕಡ ಮತ್ತು ಜನ್ನಾಲು ವಿದ್ಯಾಭಿಮಾನಿಗಳ ಫಲವಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಎಂಬ ನಾಮಾಂಕಿತದೊಂದಿಗೆ ಈಗ ಇರುವ ಸ್ಥಳಕ್ಕೆ ಶಾಲೆಯು ಸ್ಥಳಾಂತರಗೊಂಡಿತು. ಪ್ರಸ್ತುತ 73 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಪಡೆದಿದ್ದಾರೆ. ಇದರ ಮುಖ್ಯೋಪಾಧ್ಯಾಯರಾಗಿ ಶ್ರೀಮತಿ ರೂಬಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಸಹಶಿಕ್ಷಕಿಯಾಗಿ ಶ್ರೀಮತಿ ಬೇಬಿಯವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. 2020ರಲ್ಲಿ ವಜ್ರ ಮಹೋತ್ಸವವನ್ನ ವೈಭವದಿಂದ ಆಚರಿಸಿಕೊಂಡಂತ ನಮ್ಮ ಶಾಲೆ ಮೊನ್ನೆ April 4ರಂದು ವಾರ್ಷಿಕ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅದ್ದೂರಿಯಾಗಿ ಆಯೋಜಿಸಿಕೊಂಡಿದ್ದು, ಹಾಗೆ ಶಿಕ್ಷಕಿಯರಾದಂತ ನಮ್ಮಿಬ್ಬರಿಗೂ ಕೂಡ ಬೀಳ್ಕೊಡುಗೆ ಸಮಾರಂಭವನ್ನ ವೈಭವೋಪೇತವಾಗಿ ಮಾಡಿರುತ್ತಾರೆ. ಇಲ್ಲಿನ ಗ್ರಾಮಸ್ಥರಿಗೆ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನಾವು ಸದಾ ಚಿರಋಣಿಯಾಗಿದ್ದೇವೆ. ಈಗ ಶ್ರಮಂತ್ 4ನೇ ತರಗತಿ ಶಾಲೆಯ ಕುರಿತು ತನ್ನ ಅನಿಸಿಕೆಯನ್ನ ಭಾಷಣದ ಮೂಲಕ ಹೇಳಲಿದ್ದಾನೆ.
1: ಈ ಒಂದು ಸಂಭ್ರಮ ದಿನದಲ್ಲಿ ನನ್ನ ಅನಿಸಿಕೆಯ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ 4 ವರ್ಷಗಳ ಕಾಲ ವಿದ್ಯೆ ಅಭ್ಯಾಸ ಮಾಡುತ್ತಾ ನನ್ನ ಇಬ್ಬರು ಶಿಕ್ಷಕಿಯರ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಈ ಶಾಲೆಯಲ್ಲಿ ಕಳೆದ ದಿನಗಳು ನನ್ನ ಶಿಕ್ಷಕಿಯರು ಪಾಠ ಮಾಡಿದ ಕ್ಷಣಗಳು, ಗೆಳೆಯ ಗೆಳತಿಯರ ಜೊತೆ ಆಟವಾಡಿದ ದಿನಗಳು ನನಗೆ ಮರೆಯದ ನೆನಪಿನ ಬುತ್ತಿಯಾಗಿ ಉಳಿದಿರುತ್ತದೆ. ಕೇವಲ ಮುಂದಿನ ಹುದ್ದೆಗಳಾಗಿ ಬರುವ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನ ಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕಿಯರಿಗೆ ಸಲ್ಲುತ್ತದೆ. ಶಿಕ್ಷಣವು ಉಳಿಯ ಹಾಲಿದ್ದಂತೆ ಉಳಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ಶಿಕ್ಷಣ. ಯಾರೂ ಕದಿಯಲು ಆಗದೇ ಇರುವ ಸಂಪತ್ತೆಂದರೆ ಅದು ಶಿಕ್ಷಣ ಮಾತ್ರ. ಮಕ್ಕಳ ಮುಕ್ತ ಮನಸ್ಸುಗಳಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಎಂದರೆ ನಮ್ಮ ಶಾಲಾ ಶಿಕ್ಷಕಿಯರು. ನಮ್ಮ ಶಾಲೆಯಲ್ಲಿ 2 ಶಿಕ್ಷಕಿಯರಿದ್ದಾರೆ, ರೂಬಿ ಮಿಸ್ ಮತ್ತು ಬೇಬಿ ಮಿಸ್. ರೂಬಿ ಶಿಕ್ಷಕಿಯರು ಸುಮಾರು 7 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು ನಮಗೆ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಕಳೆದು ಹೋಗಿದ್ದಕ್ಕೆ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ನನ್ನ ರೂಬಿ ಶಿಕ್ಷಕಿಯರು. ಬೇಬಿ ಶಿಕ್ಷಕಿಯರು 10 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದರು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟರು ಅವರು. ಅವರು ನಮಗೆ ಇಂಗ್ಲಿಷ್ ಮತ್ತು ಕನ್ನಡ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿ ಹೇಳಿಕೊಟ್ಟರು. ಅವರಿಗ ಈ ಒಂದು ಸಂಭ್ರಮದಲ್ಲಿ ನನ್ನ ಅನಿಸಿಕೆಯ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ 4 ವರ್ಷಗಳ ಕಾಲ ವಿದ್ಯೆ ಅಭ್ಯಾಸ ಮಾಡುತ್ತಾ ನನ್ನ 2 ಶಿಕ್ಷಕಿಯರ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಈ ಶಾಲೆಯಲ್ಲಿ ಕಳೆದ ದಿನಗಳು ನನ್ನ ಶಿಕ್ಷಕಿಯರು ಪಾಠ ಮಾಡಿದ ಕ್ಷಣಗಳು, ಗೆಳೆಯ ಗೆಳತಿಯರ ಜೊತೆ ಆಟವಾಡಿದ ದಿನಗಳು ನನಗೆ ಮರೆಯದ ನೆನಪಿನ ಬುತ್ತಿಯಾಗಿ ಉಳಿದಿರುತ್ತದೆ. ಕೇವಲ ಮುಂದಿನ ಮುದ್ದೆಗಳಾಗಿ ಬರುವ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನ ಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕಿಯರಿಗೆ ಸಲ್ಲುತ್ತದೆ. ಶಿಕ್ಷಣವು ಹುಳಿ ಹಾಳಿದ್ದಂತೆ ಉಳಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ಶಿಕ್ಷಣ. ಯಾರೂ ಕದಿಯಲು ಆಗದೇ ಇರುವ ಸಂಪತ್ತೆಂದರೆ ಅದು ಶಿಕ್ಷಣ ಮಾತ್ರ. ಮಕ್ಕಳ ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಎಂದರೆ ನಮ್ಮ ಶಾಲಾ ಶಿಕ್ಷಕಿಯರು. ನಮ್ಮ ಶಾಲೆಯಲ್ಲಿ 2 ಶಿಕ್ಷಕಿಯರಿದ್ದಾರೆ, ರೂಬಿ ಮಿಸ್ ಮತ್ತು ಬೇಬಿ ಮಿಸ್. ರೂಬಿ ಶಿಕ್ಷಕಿಯರು ಸುಮಾರು 7 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದರು. ಅವರು ನಮಗೆ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಕಳೆದು ಹೋಗಿದ್ದಕ್ಕೆ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ನನ್ನ ರೂಬಿ ಶಿಕ್ಷಕಿಯರು. ಬೇಬಿ ಶಿಕ್ಷಕಿಯರು 10 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದರು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟರು ಅವರು. ಅವರು ನಮಗೆ ಇಂಗ್ಲಿಷ್ ಮತ್ತು ಕನ್ನಡ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿ ಹೇಳಿಕೊಟ್ಟವರು. ಅವರಿಬ್ಬರ ಮೃದುವಾದ ಮನಸ್ಸು, ಅವರಿಬ್ಬರು ಆಡುವಂತ ಮಾತು ನಮ್ಮ ಮಕ್ಕಳು ಎಂದು ಪ್ರೀತಿಯಿಂದ ಹೇಳಿಕೊಳ್ಳುತ್ತಿದ್ದರು. ಅಮ್ಮನ ಸ್ಥಾನದಲ್ಲಿ ನಿಂತು ರುಚಿ ರುಚಿಯಾಗಿ ಅಡುಗೆ ಮಾಡಿದ ಸಾಕೋ ದೊಡ್ಡಮ್ಮ ಅವರ ತುತ್ತಿ ನೆಸವಿನ ನೆನಪು ಸದಾ ನನ್ನ ಮನದಲ್ಲಿ ಉಳಿಯಲಿ. ಹಾಗೆ ಅಂಗನವಾಡಿ ಟೀಚರ್ ನಿರಜಾ ಮಿಸ್, ಅನಿತಾ ಮಿಸ್ ಇವರು ಕೂಡ ವಿದ್ಯೆಯನ್ನು ನೀಡಿದ್ದಾರೆ. ಅವರೆಲ್ಲರ ನೆನಪು ನಮ್ಮ ಮನದಲ್ಲಿ ಉಳಿಯಲಿ. ನಮ್ಮ ಶಿಕ್ಷಕಿಯರು ಮುಂದೆ ಹೋಗುವಂತ ಶಾಲೆಯಲ್ಲಿ ನಮ್ಮಂತ ಮಕ್ಕಳಿಗೆ ಅವರಿಂದ ಹೆಚ್ಚಿನ ಶಿಕ್ಷಣ ಸಿಗಲಿ ಎಂದು ನನ್ನ ಆರಾಧ್ಯ ದೇವನಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಹಾಗೂ ಶ್ರೀ ಯಕ್ಷೇಶ್ವರಿ ದೇವಿಯು ಅನುಗ್ರಹವನ್ನು ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಜನ್ನಾಯ ಶಾಲೆ ಹೆಸವಿ ನೆನಪು ನಮ್ಮ ನಿಮ್ಮ ಮನದಲ್ಲಿ ಸದಾ ಉಳಿಯಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಂದ ನನ್ನ ಶಿಕ್ಷಕಿಯರಿಗೆ ಜೋರಾದ ಚಪ್ಪಾಳೆ ಬರಬೇಕು.
0: ನಿನ್ನ ಪ್ರೀತಿ ತುಂಬಿದ ಮಾತುಗಳಿಗೆ ನಮ್ಮ ಕಣ್ಣ ಹನಿಗಳೇ ಕಾಣಿಕೆ ಕಂದ. ಅಭಿನಂದನೆಗಳು ಮಗು. ಈಗ ಒಂದು ಇಂಗ್ಲಿಷ್ ಸ್ಕಿಟ್ ಅನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳಾದ ಸಾನಿಧ್ಯ, ಸಮೃತ್, ಶ್ರೇಯಸ್ ಮತ್ತು ತನಿಷಾ. ಹೋಮ್ಲೆಸ್ ಸ್ಪ್ಯಾರೋ. ಇಟ್ ವಾಸ್ ದಿ ಎಂಡ್ ಆಫ್ ದಿ ಸಮರ್ ಸೀಸನ್. ಅ ಲಿಟಲ್ ಸ್ಪ್ಯಾರೋ ಹೂ ವಾಸ್ ಹೋಮ್ಲೆಸ್ ವಾಸ್ ಸರ್ಚಿಂಗ್ ಅ ಟ್ರೀ ಟು ಬಿಲ್ಡ್ ಅ ನೆಸ್ಟ್.

0: ಚಂದ್ರಿಕೆಯಾಗಿ ಮಾನ್ವಿತ ಐದನೇ ತರಗತಿ, ವನವೀರನಾಗಿ ಸಮೃದ್ಧಿ ಐದನೇ ತರಗತಿ, ಭೋಲಾ ಸಿಂಗ್ನ ಪಾತ್ರದಲ್ಲಿ ರಿತೇಶ್ ಐದನೇ ತರಗತಿ, ಚಂದನನಾಗಿ ಶ್ರಮಂತ್ ನಾಲ್ಕನೇ ತರಗತಿ, ಉದಯಸಿಂಹನಾಗಿ ತನಿಷಾ ನಾಲ್ಕನೇ ತರಗತಿ, ಸಖಿ ಮತ್ತು ಮಾಲಿನಿ ಇವರಿಬ್ಬರ ಪಾತ್ರದಲ್ಲಿ ಸಾನ್ನಿಧ್ಯ ಮೂರನೇ ತರಗತಿ. ಈ ಒಂದು ಐತಿಹಾಸಿಕ ಚಾರಿತ್ರಿಕ ನಾಟಕ, ಪ್ರತಿ ತಾಯಿಯ ಕರುಳನ್ನು ಮುಟ್ಟುವಂತಹ ನಾಟಕ ಪನ್ನದಾಸಿ ನಾಟಕ ಇದೀಗ ನಿಮ್ಮ ಮುಂದೆ.
1: ಯುದ್ಧದ ಅಭ್ಯಾಸ ಮಾಡುವಾಗ ಕೈ ಮೇಲೆಲ್ಲ ಹೊಡೆಯಬಾರದು.
2: ಓಹೋ, ಬಹಳ ವೀರನೆಯ ನೀನು, ಯುದ್ಧ ಮಾಡಬೇಕು ಆದರೆ ಮೈ ಕೈಗೆಲ್ಲ ತಾಗಬಾರದು. ಚೆನ್ನಾಗಿದೆ ಚೆನ್ನಾಗಿದೆ.
1: ಹಾಗೆಯಾ, ಸ್ವಗತ್ಯವಿಲ್ಲ ರಾಜಕುಮಾರರೇ, ಧರ್ಮಕ್ಕೆ ಮೀರಿ ಹೊಡೆಯಬಾರದೆಂದೇ ಅಷ್ಟೇ.
2: ಅಮ್ಮ ಅಮ್ಮ, ಚಂದನ್ ನನ್ನನ್ನು ಕೊಲ್ಲುತ್ತಿದ್ದಾನೆ.
3: ಚಂದನ್ ಚಂದನ್ ನಿಲ್ಲಿಸು ತಡೆ. ಉದಯ ಸುಮ್ಮನಿರು, ನೀನಿನ್ನು ಆ ದರಿದ್ರನೊಡನೆ ಆಟ ಮಾಡಲು ಹೋಗಬೇಡ.
2: ಅಮ್ಮ, ಚಂದನ್ ಬಹಳ ಕೆಟ್ಟವನು. ನೀನೀಗಲೇ ಅವನನ್ನು ಕರೆದು ನನ್ನ ಕಾಲುಗಳ ಮೇಲೆ ಬಿದ್ದು ತಪ್ಪಾಯ್ತೆನ್ನಲು ಹೇಳಬೇಕು.
3: ಇರಲಿ, ನೋಡುತ್ತಿರು. ಚಂದನ್ ಚಂದನ್ ಯಾ ಚಂದನ್?
1: ಅಕ್ಕ, ಏತಕ್ಕೆ ಚಂದನ್? ಕೈಯೆಲ್ಲಾ ರಕ್ತ ಸಿಕ್ತವಾಗಿ ನೋವಿನಿಂದ ನರಳುತ್ತಿದ್ದಾನೆ. ಈಗ ತಾನೇ ಶುಚಿಗೊಳಿಸಿ ಔಷಧ ಹಚ್ಚಿ ಬಂದೆ. ಅಭಾ, ಏನು ಮಕ್ಕಳಿವರು?
2: ಆಗಬೇಕು ಆಗಬೇಕು. ಮತ್ತೇಕೆ ಈ ಉದಯನೊಡನೆ ಕತ್ತಿ ಉದ್ದವನಿಗೆ? ಉದಯನ ಪರಾಕ್ರಮದೆದುರು ಚಂದನ್ ಪರಾರಿ.
1: ಚಂದನ್ ಎಲ್ಲೂ ಓಡಿ ಹೋಗಿಲ್ಲ. ಅಮ್ಮ ಬಿಡು ಉದಯನನ್ನು, ಕೊಡು ಅವನ ಕೈಗೆ ಕತ್ತಿಯನ್ನು. ಬಲಗೈನು ಹೋದರೆ ಏನಾಯ್ತು? ಎಡಗೈಯಿಂದಲೇ ಕಾದುವೆನು. ಎಲ್ಲಿ?
3: ಹಾ ಹಾ, ಸಾಕು ಸಾಹಸ. ಚಂದನ್ ಜಾಗ್ರತೆ, ಉದಯನ ತಂಟೆಗೆ ಏನಾದ್ರೂ ಬಂದಿಯೇ? ಜೋಕೆ
1: ಇದೇನಕ್ಕ ವಿಚಿತ್ರವಾಗಿ ನಿನ್ನ ರೀತಿ? ತಪ್ಪು ಮಾಡಿದವನು ಉದಯ.
3: ಬೈಗುಳ ಕೇಳುವುದು ಸುಮ್ಮನಿರು ಚಂದಿಕೆ. ಚಂದನ್ ಹೋಗು, ದಿನ ಕಳೆದಂತೆ ನಿನ್ನ ಕೆಚ್ಚು ಹೆಚ್ಚುತ್ತಿದೆ.
1: ನಾನೇ ನಮ್ಮ ತಪ್ಪು ಮಾಡಿದ್ದು ನಿನಗೆ ಯಾವಾಗಲೂ ನಾನೇ ಕೆಟ್ಟವನು. ನಿನ್ನ ಉದಯ ಮಾತ್ರ ಬಹಳ ಒಳ್ಳೆಯವನು.
3: ಹಲ್ಲುಡಿದು ಮಾತನಾಡು, ಯಾರೆದುರಿನಲ್ಲಿ ಈ ಉತ್ತರತನದ ಮಾತುಗಳು?
1: ಅಕ್ಕ
3: ಬಿಡು ಚಂದ್ರಿಕೆ, ಬಾಡಾವ ಇನ್ನೊಮ್ಮೆ ಉದಯದ ಸಲ್ಲತ್ತಿ ನೋಡು, ಹಲ್ಲು ಮುರಿದು ಕೈ ಕೊಡುತ್ತೇನೆ.
2: ಅಮ್ಮ ಜಾಗ್ರತೆ, ಚಂದನ್ ನನ್ನ ತಮ್ಮ, ಅವನನ್ನು ನನ್ನ ಎದುರಿನಲ್ಲಿ ಯಾರೂ ಹೊಡೆಯಲಾರರು. ನೋಡೋಣ ಯಾರು ನಿನ್ನನ್ನು ಹೊಡೆಯುತ್ತಾರೋ. ಬರಲಿ ಮುಂದಕ್ಕೆ ಬಾ ಚಂದನ್, ಇವರೆಲ್ಲ ಕೆಟ್ಟವರು, ನಾವು ಇಲ್ಲಿರುವುದೇ ಬೇಡ. ಉದ್ಯಾನವನಕ್ಕೆ ಹೋಗೋಣ.
1: ಬಾರ

0: ಚಂದಿಕೆ ಏನೆಲ್ಲ ಬೇಕು ಇದಕ್ಕೆ? ನಮ್ಮ ರಾಜ್ಯದಲ್ಲಿ ಯುದ್ಧವಾಗುವುದು ಸಂಧಿಯಾಗುವುದು ಎಷ್ಟು ಬೇಗ
1: ಅದಕ್ಕಾಗಿ ಅಲ್ಲವೇನಕ್ಕ, ಮಕ್ಕಳ ರಾಜ್ಯವು ಮಮತೆಯ ತವರು ಎಂದು ಬಲ್ಲವರೆನ್ನುವುದು ಅದಿರಲ್. ನೀನಾದರೂ ಎಂತಹ ತಾಯಿಯೋ, ನಿನ್ನ ಮಗ ಚಂದನಿಗಿಂತಲೂ ಅನ್ಯರ ಕೂಸು ಈ ಉದಯನೇ.
0: ಚಂದ್ರಿಕೆ, ಅನ್ಯರ ಕೂಸು ಹಾಗನ್ನದಿರು. ಸತ್ತು ಸ್ವರ್ಗದಲ್ಲಿರುವ ಸಂಗ್ರಾಮ ಸಿಂಹರ ಆತ್ಮ ಸುಟ್ಟು ಹೋದೀತು, ಸಾಯುವ ಕೊನೆಗಳಿಗೆಯಲ್ಲಿ ಬಂದೆ. ಈ ಮಗು ದಿಕ್ಕಿಲ್ಲದುದಾಯಿತು, ಇದನ್ನು ನಿನ್ನದೆಂದೇ ಕಾಪಾಡಿಕೊ ಎಂದು ನನ್ನ ಕೈ ಮೇಲಿಟ್ಟು ಸ್ವರ್ಗವಾಸಿಗಳಾದರು. ನನ್ನ ಸ್ವಾಮಿ ಸಂಗ್ರಾಮ ಸಿಂಹರು ನನಗೊಪ್ಪಿಸಿ ಹೋದ ಈ ಉದಯನನ್ನು ನನ್ನ ಚಂದನನಿಗಿಂತ ಹೆಚ್ಚಿನ ಜಗನ್ನದಿಂದ ಕಾಯುತ್ತಿರುವೆನು.
1: ನೀನೇನೋ ಕಾಯುತ್ತಿರುವೆ ಅಕ್ಕ, ಆದರೆ ಆ ಮಹಾದೇವನ ಇಚ್ಛೆ ಏನಿದೆಯೋ?
0: ನಿಲ್ಲಿಸಬೇಡ ಚಂದ್ರಿಕೆ, ನನಗೆಲ್ಲ ತಿಳಿದಿದೆ. ಈ ಅರಮನೆಯಲ್ಲಿ ಉದಯನ ವಿರುದ್ಧ ಏನೆಲ್ಲ ಕಾರಸ್ಥಾನಗಳು ನಡೆಯುತ್ತಿದೆಯೋ ಅವೆಲ್ಲವನ್ನು ನಾನು ತಿಳಿದಿರುವೆನು. ಉದಯನನ್ನು ಕಡೆಗಾಲಿಸಿ ಅವನ ಹಕ್ಕಿನ ಸಿಂಹಾಸನವನ್ನೇರುವ ಹಂಬಲ.
1: ಅಕ್ಕ, ಸೊಟ್ಟಿಯಾಗಿ ಮಾತನಾಡಿದೆಯು, ಈ ಅರಮನೆಯಂತಃಪುರದಲ್ಲಿ ಕಂಬ ಕಂಬಗಳಿಗೂ ಕಿವಿಗಳಿವೆ.
0: ಬಿಡು ಚಂದ್ರಿಕೆ, ನಾನಾಗಿ ಹೆದರಬೇಕು? ಏತಕ್ಕಾಗಿ ಹೆದರಬೇಕು?
1: ಅಕ್ಕ, ಸಾವಧಾನದಿಂದ ನಡೆಯದಿದ್ದಲ್ಲಿ ಸರ್ವನಾಶವಾದೀತು ಆ ವನವೇಡನು.
0: ಏನನ್ನು ಸಾಧಿಸಲಾರನು, ದೃಢ ನಿರ್ಧಾರದಿಂದ ವನವೀರನನ್ನು ಎದುರಿಸುವೆನು. ಸಮಯ ಬಂದರೆ ನನ್ನ ಹೊಟ್ಟೆ ಕರುಳನ್ನು ಕತ್ತರಿಸಿಕೊಟ್ಟಾದರೂ ಕುಮಾರನನ್ನು ಉರುಳಿಸಿಕೊಳ್ಳುವೆನು. ಹೋಗು ಚಂದ್ರಿಕೆ, ನಿನಗೊಪ್ಪಿಸಿದ ಕೆಲಸದ ಬಗ್ಗೆ ಎಚ್ಚರಲಿ. ನಿನಗೆ ಸಿಗುವ ಗುಟ್ಟಿನ ವಿಚಾರಗಳ ವರದಿಯನ್ನು ತಪ್ಪದೇ ಕಳುಹಿಸುತ್ತಿರು. ಈ ತರಕಾರಿ ಮಾರುವವಳ ವೇಷ ನಿನಗೆ ಚೆನ್ನಾಗಿ ಒಪ್ಪುವುದು.
1: ಧನ್ಯ ಅಕ್ಕ, ನೀನೇ ಧನ್ಯ. ನಿನ್ನ ಇಚ್ಛೆ ಈಡೇರಿ, ನಾನಿನ್ನು ಬರುತ್ತೇನೆ.
0: ಆಯ್ತು ಚಂದ್ರಿಕೆ, ಯಾರ ಇಚ್ಛೆ? ಎಲ್ಲವೂ ಅವನ ಇಚ್ಛೆ.

0: ಇದ್ದರಿಂದ ಮಾತ್ರ ಹೇಳುತ್ತಿರುವೆನು. ಸದ್ಯದಲ್ಲಿ ಇವನ ವೀರರು ಮಹಾರಾಣರಾಗುವರು. ನಾನು ಈ ಭೋಲಾ ಸಿಂಗ್ ಅವರ ಮುಖ್ಯ ಸೇನಾಪತಿ. ನೀ ಆಗ ಚಂದ್ರಿಕೆ ನನ್ನ ಚಂದ್ರಿ.
1: ಹಾ ಹಾ, ಸಾಕು ಸಾಕು ಇದೆಲ್ಲ ಎಂದು ಉದಯ ಸಿಂಹರು ಜೀವಂತವಿರುವಾಗ ಎಲ್ಲ ಆಗಲಾರದ ಮಾತುಗಳೇ. ಸಾಯುವ ಅಣ್ಣನಿಗೆ ವನವೀರರು ಮಾತು ಕೊಟ್ಟಿದ್ದರಂತೆ. ಕುಮಾರ ಉದಯ ಸಿಂಹರು ನೆರೆದು ದೊಡ್ಡವರಾಗುವವರೆಗೆ ಮಾತ್ರ ಅವರ ಹೆಸರಿನಲ್ಲಿ ರಾಜ್ಯವನ್ನು ನಡೆಸಿಕೊಂಡು ಹೋಗುವೆ ಎಂದು.
0: ಸರಿ, ತಪ್ಪಿಲ್ಲ, ನೆರೆದ ದೊಡ್ಡವರಾಗದಿದ್ದರೆ.
1: ರಾಜಯೋಗ್ಯವಾದ ಉಪಚಾರಗಳಿಂದ ಆರೋಗ್ಯ ಹೊಂದುತ್ತಿರುವ ಉದಯ ಸಿಂಹರು ನೆರೆದು ದೊಡ್ಡವರಾಗಲಾರರೇ.
0: ಚಂದ್ರಿಕೆ, ಈ ಸೊಪ್ಪು ನಿನ್ನ ತಲೆ ಮೇಲಿಟ್ಟುಕೊಂಡು ತಿರುಗಿ ತಿರುಗಿ ನಿನ್ನ ಮೆದುಳು ಕೂಡ ಸಪ್ಪೆಯಾಗಿ ಹೋಗಿದೆ. ಯಾರಿಗೂ ಹೇಳಬೇಡ. ಸದ್ಯದಲ್ಲೇ ವನವೀರರು ಉದಯ ಸಿಂಹರನ್ನು ಮುಗಿಸಿ ಮಹಾರಾಣರಾಗುವರು. ನಾನು ಪ್ರಧಾನ ಸೇನಾಪತಿ, ನೀನು ನನ್ನ ರಾಣಿಯಾದವು. ಈ ತರಕಾರಿಯ ಹುಟ್ಟಿಯ ಬದಲು ನಿನ್ನ ತಲೆಯ ಮೇಲೆ ಕಿರೀಟ.
1: ಸರಿ ಸರಿ, ಹಾಗಾದ್ರೆ ನಾನಂದ್ರೆ ನಿಮ್ಗೆ ಅಷ್ಟಿಷ್ಟನಾ?
0: ಹೌದು ಚಂದ್ರಿ.
1: ಒಂದು ಚಿಕ್ಕ ಪರೀಕ್ಷೆ, ಬನ್ನಿ ಇಲ್ಲಿ.
0: ಬಂದೆ.
1: ಕುಳಿತುಕೊಳ್ಳಿ. ಅಯ್ಯೋ ಹಾಗಲ್ಲ, ಪದ್ಮಾಸನ ಹಾಕಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿಕೊಳ್ಳಿ.
0: ಮುಚ್ಚಿದೆ.
1: ಅಯ್ಯೋ ಹಾಗಲ್ಲ, ಸರಿ ಮಾಡಿ ಕಣ್ಣು ಮುಚ್ಚಿಕೊಳ್ಳಿ. ಒಂದು ಕೈ ಎದೆ ಮೇಲೆ
0: ಇಟ್ಟೆ,
1: ಇನ್ನೊಂದು ಕೈಯನ್ನು ಮುಂದೆ ಚಾಚಿ.
0: ಚಾಗ್ದೆ.
1: ಕಣ್ಣು ಕಾಲಿಲ್ಲ ಶಿವನೇ, ಧರ್ಮ ಕೊಡಿ ತಾಯಿ, ಧರ್ಮ ಕೊಡಿ. ಕಣ್ಣು ಕಾಲಿಲ್ಲ ಶಿವನೇ, ಧರ್ಮ ಕೊಡಿ ತಾಯಿ, ಧರ್ಮ ಕೊಡಿ.
0: ಚಂದ್ರಿ, ಚಂದ್ರಿಕೆ, ಓ ಚಂದ್ರಿಕೆ, ನಿಲ್ಲೇ. ಬೋಲ ಬೋಲ, ಏ ಬೋಲ
2: ಮಹಾರಾಣ,
0: ಎಲ್ಲಿದ್ದಿ ಅಷ್ಟು ಹೊತ್ತು?
2: ಇಲ್ಲ ಬಿಬ್ಬಿ ಬಿಬ್ಬಿ, ಇದೆ ಬಾಗಿನಲ್ಲಿ.
0: ಭಿಕ್ಷೆ ಬೇಡುತ್ತಿದ್ದೆ ಏನು?
2: ಹಾ ಹೌದು ಹೌದು. ಹಾ ಇಲ್ಲ ಇಲ್ಲ ಇಲ್ಲ,
0: ಹೋ ಬರೆ ಬಿಡು. ಏನಾದರೂ ಸುದ್ದಿ ಇದೆಯೋ?
2: ಇಲ್ಲ ಮಹಾರಾಣ, ಮೇವಾರದ ರಜಪೂತರೆಲ್ಲರೂ ತಮ್ಮನ್ನೇ ನಿಜವಾದ ರಾಣರೆಂದು ನಿಶ್ಚಯಿಸಿಕೊಂಡಿರುವರು.
0: ಹಾ ನಿಜವೇ?
2: ಹಾ ನಿಜ, ಜನರೆಲ್ಲರೂ ಕೂಗುತ್ತಿದ್ದಾರೆ.
0: ಏನೆಂದು?
2: ಹಾಲು ಹಸುಳೆ ಉದಯನಿಗೆ ಆಗಿಪಟ್ಟ ನನ್ನ ವೀರರೇ ಮೇವಾರದ ಮಹಾರಾಣರು ಎಂದು.
0: ಮುಂದೆ?
2: ಈಗಿದ್ದೀರೇ ಮೇವಾರದ ಸಿಂಹಾಸನವನ್ನೇರುವುದು, ನೀವೇ ಮಹಾರಾಣರೆಂದು ಘೋಷಿಸುವುದು.
0: ಸ್ವಾಮಿ ಭಕ್ತ ಸರದಾರರುಗಳು ಮುನಿದರೆ
2: ಮುಗಿಸಿ ಬಿಡುವುದು, ಮತ್ತೆ ಈ ಭೋಲಾ ಸಿಂಗ್ ಇರುವುದು.
0: ಅದೆಲ್ಲ ಸರಿ, ಆದರೆ ಆ ಪನ್ನೆ ಆ ದಾಸಿ ಉದಯನನ್ನು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಕಾಯುತ್ತಾ ಇದ್ದಾಳಲ್ಲ.
2: ಹಾ, ಈ ಬೋಲಾನ ಕೈ ಗೊತ್ತಿಲ್ಲ ಅವಳಿಗಿನ್ನು. ಅವಳ ಬಳಿಯಲ್ಲೇ ಒಬ್ಬಳು ಗೂಢಚಾರಣಿಯನ್ನು ಬಿಟ್ಟಿದ್ದಾರೆ. ಮಾಲಿನಿ, ಏನಾದರೂ ಹೊಸ ಸುದ್ದಿ?
1: ಸಂಜೆ ವಿಹಾರಕ್ಕಾಗಿ ಉದಯ ಸಿಂಹರು ಚಂದನರು ದಾಸಿಯ ಬೊಳಡನೆ ಉಪವನಕ್ಕೆ ಹೋಗಿರರು.
0: ಮತ್ತೆ ಆ ಪನ್ನೆ
1: ರಾಜಮಾಲಿನಲ್ಲಿ ಏನೋ ಕಾರ್ಯಮಗ್ನಾಗಿರುವರು.
0: ಸರಿ, ನೀನಿನ್ನು ಹೋಗಬಹುದು.
1: ಆಜ್ಞೆ.
0: ಭೋಲಾ, ಉದಯ ಸಿಂಹನನ್ನು ಕೊಲ್ಲಿಸುವ ಏರ್ಪಾಡು ಮಾಡು. ಯಾರು

0: ಅಮ್ಮ ಅಯ್ಯೋ ಹುಲಿ ಕೂಗುವ ಶಬ್ದ
1: ಅದೇಗೆ ಆ ರೀತಿ ಬಂದ್ರುವೆ? ಹುಲಿ ಬಂದರೆ ಏನಾಯ್ತು? ನಮ್ಮಲ್ಲಿ ಶಬ್ದಗಳಿಲ್ಲವೇ?
0: ಅಯ್ಯೋ ಹುಲಿ ಹುಲಿ,
2: ಅಯ್ಯೋ ಅಮ್ಮ ಹುಲಿ ಹುಲಿ,
3: ಅಯ್ಯೋ ಅಮ್ಮ ಹುಲಿ ಹುಲಿ,
4: ಅಯ್ಯೋ ಅಮ್ಮ ಹುಲಿ ಹುಲಿ.
5: ಎಲ್ಲವೂ ಅವನ ಹೆಚ್ಚೆ. ಅದನ್ನು ಮೀರಲು ನೀನಾರು ನಾನಾರು? ನಾನು ನನ್ನ ಕರ್ತವ್ಯವನ್ನಷ್ಟೇ ಮಾಡಿರುವೆನು. ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ಹೋಗಿ ಈ ಮೃಗಾಲಯದ ಪಂಜರದೊಳಗಿದೆ ಈ ಹುಲಿ ಹೇಗೆ ತಪ್ಪಿಸಿಕೊಂಡಿತೋ ನೋಡಬೇಕಾಗಿದೆ.
1: ಅಬ್ಬಾ ಎಂತ ಹುಲಿ, ಅದರ ಹಲ್ಲುಗಳೇ! ಹತ್ತಿರ ಹೋಗದಿರು.
6: ಏನು ವೀರನಪ್ಪ ನೀನು, ಸತ್ತ ಹುಲಿ ಇನ್ನು ಕೊಚ್ಚುವುದುಂಟೆ?
5: ಸುಮ್ಮನಿರು ಚಂದನ್, ಕತ್ತಲೆ ಎದ್ದು ಹೋಗಿರಿ.
1: ಆಯ್ತು ತಾಯಿ.
5: ಮೇವಾರದ ಮನೆತನದ ಮೊಳಕೆ ಮರವಾಗಿ ಬೆಳೆದು ಫಲ ನೀಡುವ ತನಕ ಅದರ ಮೈಗಾವನಾಗಿ ನಿಲ್ಲುವೆನು. ಪ್ರಭೋ ನನಗೆ ಶಕ್ತಿ ನೀಡು.
1: ಪನ್ನೆ ವನವೀರ. ವನವೀರ ಮಹಾರಾಣರಿಗೆ ಬದಲು ಬರೇ ವನವೀರ. ಶಾಂತಂ ಪಾಪಂ ಶಾಂತಂ ಪಾಪಂ. ಪನ್ನೆ ಕುಮಾರನನ್ನು ಕಾಪಾಡಿದ ಬಗ್ಗೆ ಕೃತಜ್ಞತೆಗಳು.
5: ನಾನು ನನ್ನ ಕರ್ತವ್ಯವನ್ನಷ್ಟೇ ಮಾಡಿರುವೆನು. ಉದಯದ ಹೊಣೆ ನನ್ನದು.
1: ಪನ್ನೆ ನಿನ್ನ ಹೊಣೆಯು ಮಹತ್ತರವಾದುದು. ಅದನ್ನು ಹೊರಲು ಶಕ್ತಿ ಸಾಕಾದೀತೋ ಎಂಬ ಸಂಶಯ ನನಗೆ.
6: ಯಾರಿಗೆ?
1: ಅಬ್ಬಲೆಯಾದ ನಿನಗೆ. ಸಿಟ್ಟಾಗದಿರು ಪನ್ನೆ, ನಿನ್ನ ಮೇಲೆ ಎಂತಹ ಜವಾಬ್ದಾರಿ ಇದೆ ಗೊತ್ತೇನು? ಮೇವಾರದ ಮಮತೆಯ ಪ್ರತೀಕವಾದ ಮಗು ಉದಯನನ್ನು ಇನ್ನು ನಿನ್ನ ರಕ್ಷಣೆಯಲ್ಲಿ ಬಿಡಲು ಸಾಧ್ಯವೇ ಇಲ್ಲ. ಮಹಾದೇವನ ಮಹಿಮೆಯಿಂದ ಇಂದು ಮಗು ಬದುಕಿತು. ಮುಂದೆ ಅವನ ರಕ್ಷಣೆಯ ಭಾರ ನನಗಿರಲಿ.
6: ಈ ಪನ್ನೆಯು ಜೀವದಿಂದ ಇರುವವರಿಗೆ ಉದಯನ ರಕ್ಷಣೆಯನ್ನು ಹೆರರಿಗೆ ವಹಿಸಿಕೊಡಲಾರನು.
1: ಹೆರರಿಗೆ? ಪನ್ನೆ ಯಾರೆದುರಲ್ಲಿ ಮಾತನಾಡುತ್ತಿರುವೆ ಎಂದು ತಿಳಿದಿದೆ ಅಷ್ಟೇ. ಮೇವಾರದ ಅಧಿಕಾರಿ ನಾನು. ನನ್ನ ಅಣ್ಣನ ಮಗ, ಮೇವಾರದ ಭಾವಿ ಸಾರ್ವಭೌಮ, ಉದಯನ ಬಾಳಿನ ಹೊಣೆ ಬೀದಿಯ ಭಿಕಾರಿಯ ಕೈಯಲ್ಲಿ ಬಿಡುವಷ್ಟು ಕ್ಷುಲ್ಲಕವಾದುವುದಲ್ಲ. ಉದಯನ ಮೇಲೆ ನಿನಗೆ ಅಧಿಕಾರ.
6: ಸ್ವತ್ತು ಸ್ವರ್ಗದಲ್ಲಿರುವ ಸಂಗ್ರಾಮ ಸಿಂಹನನ್ನು ಕೇಳು. ಕೊನೆಗಳಿಗೆಯಲ್ಲಿ ಕುಮಾರನ ಕೈಯನ್ನು ಕೈಯಲ್ಲಿಟ್ಟು ಕಂಠಗಳಿಂದ ಪಾರ ಮಾಡೆಂದು ಆಜ್ಞಾಪಿಸಿ ಕಣ್ಣು ಮುಚ್ಚಿದರು. ಹೊಟ್ಟೆ ಕೋಳನ್ನು ಕತ್ತರಿಸಿಕೊಟ್ಟಾದರೂ ಕುಮಾರನನ್ನು ಕಾಪಾಡಲು ಬದ್ಧ ಕಂಕಣನಾಗಿರುವೆನು.
1: ಯಾರ ಹೊಟ್ಟೆ ಕರುಳನ್ನು? ಪನ್ನೆ ನಿನ್ನ ಉದ್ದಟತನಕ್ಕಾಗಿ ನಿನ್ನನ್ನು ಸೆರೆಯಲ್ಲಿಟ್ಟು ಉದಯನನ್ನು ವಶಪಡಿಸಿಕೊಳ್ಳುವೆ.
6: ಈ ಪನ್ನೆಯು ಜೀವದಿಂದ ಇರುವವರಿಗೆ ಆಗಲಾರದು. ವನವೀರ ಜಾಗ್ರತೆ, ನೆನಪಿರಲಿ, ನೀನು ಮೇವಾರದ ರಾಣಾನಲ್ಲ. ಉದಯ ಸಿಂಹದ ಹೆಸರಿನಲ್ಲಿ ರಾಜ್ಯದ ಕೆಲಸಗಳನ್ನು ನಡೆಸುತ್ತಿರುವ ಸಾಮ್ರಾಜ್ಯದ ಸೇವಕ. ಮಹಾರಾಣರೆದುರು ಮಾಡಿದ ಪ್ರತಿಜ್ಞೆಯನ್ನು ಮರೆಯದಿರು. ದುಡುಕಿದ ಯಾವಲ್ಲಿ ಸ್ವಾಮಿ ಭಕ್ತಿ ಆಳ ಅದೆಷ್ಟಿದೆ ಎಂದು ಪರೀಕ್ಷಿಸಬೇಕಾಯಿತು. ಮೇವಾರವೇ ಮುರಿದು ಬಿದ್ದಿತು. ಎಚ್ಚರ ಎಚ್ಚರ.
1: ಬೋಲಾ ಬಾಯಿ ನೋಡಿದೆಯಾ?
0: ಸರಿಯಾಗಿ ನೋಡಲಿಲ್ಲ, ಭಯವಾಯಿತು. ಮಹಾರಾಣ ಇವಳು ಅಬಲೆಯಲ್ಲ, ಹೆಬ್ಬುಲಿ.
1: ನಡೆ ಮುಂದಿದರ ಬಗ್ಗೆ ಯೋಚಿಸೋಣ.
7: ತರಕಾರಿ ತರಕಾರಿ, ಅರಮನೆಗೆ ಹೋಗ್ತೇನೆ. ಅರಮನೆಯೇ ಆದರೂ ಹರಿಯ ಸೊಪ್ಪು ಬೇಡವೆನ್ನಲಾರು.
0: ಚಂದ್ರಿ ಚಂದ್ರಿಕೆ ಚಂದ್ರಾಣಿ,
7: ಎಲ್ಲರ ಎದುರಿನಲ್ಲಿ ಏನೆಲ್ಲ ಹೆಸರು ಹಿಡಿದು ಕೂಗುವುದು ಬರೇ ಬಾಯಲ್ಲೇ ಆಯ್ತು. ಕಾರ್ಯದಲ್ಲಿ ಒಂದು ಕಾರಣ.
0: ಚಂದ್ರಿ ಕಾದು ಕಾದು ಬೇಸರವಾಯ್ತೇನು? ಇನ್ನೇನು ಎರಡು ದಿನ ತಡೆದುಕೋ. ವನವೀರರು ರಾಣರಾಗುತ್ತಲೇ ನೀನು ನನ್ನ ರಾಣಿಯಾಗುತ್ತಿ.
7: ಅದೇನು ಎರಡು ದಿನದ ಅವಧಿ? ಇಂದೇ ಆಗಬಾರದೇನು?
0: ಅವೆಲ್ಲ ಗುಟ್ಟು, ನಿಮಗೆ ಸರಿಗೆ ಬೇಡದಲ್ಲ.
7: ಆಯ್ತು, ನನಗ್ಯಾಕೆ ನಿಮ್ಮ ಗುಟ್ಟು? ನಾನು ಯಾರು ನೀವ್ಯಾರು? ಬಡವೇಕ್ಯಾಕೆ ಭಾಗೀರಥಿಯ ಸ್ನಾನ?
0: ಚೇಚೇ ಹಾಗೆಲ್ಲ ಬೇಡ ಚಂದ್ರಿ. ಈಗ ಇಲ್ಲಿ ಬಾ, ನಿನಗೆ ಮಾತ್ರ ಹೇಳ್ತೇನೆ, ಯಾರಿಗೂ ಹೇಳಬೇಡ. ನಾಳೆ ಅಮಾವಾಸ್ಯ ದಿವಸ ವನವೀರರು ಉದಯ ಸಿಂಹರನ್ನು ಕಡಿದು ಮುಗಿಸಿ ಬಿಡಲಿದ್ದಾರೆ.
7: ಹಾ ನಿಜವೇ ಇದು?
0: ಬೋಲಾನ ಬಾಯಿಂದ ಬಂದಿದ್ದೆ ಸುಳ್ಳು? ಜೋಕೆ ಚಂದ್ರಿ, ತುಟಿ ಬಿಚ್ಚಿದರೆ ಗಠ ಉರುಳಿತು.
7: ಹಾಗಾದರೆ ಇನ್ನು ಹೆಚ್ಚು ದಿನ ಬೇಡ ಈ ತರಕಾರಿ ಬುಟ್ಟಿ.
0: ನೀನಿನ್ನು ಈ ತರಕಾರಿ ಮಾರುವ ಅಗತ್ಯವಿಲ್ಲ, ಬಿಟ್ಟು ಬಿಡು ಈ ಕೆಲಸ.
7: ತರಕಾರಿ ಮಾರುವ ನೆಪದಿಂದಲಾದರೂ ಮನೆಯವರ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದು ನಿಮ್ಮನ್ನು ಕಣ್ತುಂಬಾ ನೋಡಬಹುದಲ್ಲ?
0: ಅರಮನೆಗೆ ಬಾ, ಕಣ್ತುಂಬಾ ನೋಡಬಹುದು.
7: ಹೌದು, ಆದರೆ ಇಲ್ಲಿನ ಕಾವಲುಗಾರರು ನನ್ನನ್ನು ಅಡ್ಡ ಕಟ್ಟುತ್ತಾರೆ, ಬುಟ್ಟಿಯೆಲ್ಲ ಹುಡುಕುತ್ತಾರೆ.
0: ಈಗ ನನ್ನ ಈ ಮುದ್ರೆಯುಂಗುರ, ಇದನ್ನು ಕಂಡಾಕ್ಷಣ ಪ್ರಶ್ನೆಗಳಿಂದ ದಾರಿ ಬಿಡಬೇಕೆಂದು ವಿಧಿಸಿ ಬಿಡ್ತೇನೆ. ಪ್ರೇಮ ಬಳದ ಕಾಣಿಕೆ
7: ನೀವೇ ತೊಡಿಸಿದ್ರೆ ಚಂದ.
0: ದೃಷ್ಟಿ ತಾಕಿತ್ತು ಹುಡುಗಿ ದೃಷ್ಟಿ.
7: ಹಾ ಹಾ ಸಾಕಷ್ಟೇ ಅವಳಿಗೆ.
8: ಓ ಅವನೇನು ಹೆಚ್ಚು, ನಾನೇನು ಕಡಿಮೆ? ಅವನಿಗೆ ಏಕಿಷ್ಟು ಅಲಂಕಾರ? ಹೇಳಬಾರದು ಚಂದನ್.
5: ನನಗೂ ಬೇಕು ಜರಿಯ ಕಿರೀಟ, ರೇಷ್ಮೆಯ ಅಂಗಿ.
8: ಉದಯ ಮುಂದೆ ಅರಸನಾಗುವವನು ನೀನು ಹಾಗಲ್ಲ.
5: ಅರಸು ಸತ್ತ ಹುಲಿಯನ್ನು ಕಂಡು ಹೆದರಿದ ಪುಕ್ಕ.
9: ಅಕ್ಕ ಅಕ್ಕ.
8: ಉದಯ್ ಚಂದನ್ ಹೊರಗೆ ಆಟವಾಡುತ್ತೀರಿ?
5: ನನಗೆ ಉದಯನ ಅಂಗಿ ಕಿರೀಟ ತೊಡಿಸಿದ್ರೆ ಮಾತ್ರ ನಾನು ಹೋಗುವೆನು.
8: ಹಾಗೆಲ್ಲ ಹಠ ಮಾಡಬಾರದು ಚಂದನ್. ನಾಳೆ ಉದಯನ ಅಂಗಿ ನಿನಗೆ,
5: ಕಿರೀಟ
8: ಕಿರೀಟ ಕೂಡ ನಾಳೆ ಎಲ್ಲ ನಿನಗೆ. ಉದಯ ಹೋಗಪ್ಪ.
7: ಸರ್ವನಾಶವಾಯಿತಕ್ಕ, ನಾಳೆ ರಾತ್ರಿ ವನವೀರರು ಉದಯ ಸಿಂಹರನ್ನು ಕಡಿದು ಹಾಕುವರು.
8: ಕೂದಲನ್ನು ಸಹ ಕಡಿಯಲಾರರು. ನಾನದನ್ನು ತಡೆಯುವೆನು.
7: ಹೇಗೆ ಸಾಧ್ಯ ತಾಯಿ? ಯಮನ ಸೈನ್ಯದೆದುರು ನಿಂತು ಏಕಾಂಗಿಯಾಗಿ ಹೋರಾಡಬಲ್ಲಿರ? ನೀವೇನೋ ವನವೀರರನ್ನೆದುರಿಸಿ ಕಾದಾಡಿ ಮುಂದೆ ಸಾಯಬಹುದು. ಮುಂದೆ ರಾಜಕುಮಾರರ ಜೊತೆ?
8: ಇಲ್ಲ ಚಂದ್ರಿಕೆ, ನಾನು ಕಾದಾಡುವುದು ಇಲ್ಲ, ಸಾಯುವುದು ಇಲ್ಲ. ರಾಜಕುಮಾರರನ್ನು ಉಳಿಸಿಕೊಳ್ಳುವೆನು. ನಾಳೆ ರಾತ್ರಿ ಕೋಟೆಯಾಚೆಗಿನ ಸ್ಮಶಾನಕ್ಕೆ ಉದಯ ಸಿಂಹರನ್ನು ಯಾರಿಗೂ ತಿಳಿಯದಂತೆ ಗುಟ್ಟಾಗಿ ಸಾಗಿಸಿಕೊಡಬಲ್ಲೆಯ?
7: ಆ ಬೋಲಾನ ಮುದ್ರೆಯಿಂದರ ಸಹಾಯದಿಂದ ಮಗುವನ್ನು ದೊಡ್ಡ ಬುಟ್ಟಿಯಲ್ಲಿಟ್ಟು ಸಾಗಿಸಬಲ್ಲೆ. ಆದರೆ ದಾರಿಯಲ್ಲಿ ಮಗುವೆಂದು ಕೂಗಿದರೆ?
8: ಚಿಂತಿಸಿದಿರು, ರಾತ್ರಿ ಕುಡಿಯಲು ಕೊಡುವ ಹಾಲಿನಲ್ಲಿ ಅಮಲು ಪದಾರ್ಥವನ್ನು ಸೇರಿಸುವೆನು.
7: ಅರಮನೆಯಲ್ಲಿ ಅರಸಕುಮಾರ ಇಲ್ಲದಿರುವುದನ್ನು ಕಂಡು ವನವೀರನು ರಾಜ್ಯದಲ್ಲೆಲ್ಲ ಹುಡುಕಿಸಿದರೆ?
8: ಇಲ್ಲ, ಕುಮಾರನ ಕೊಲೆಗೈದ ತೃಪ್ತಿಯಲ್ಲಿ ಅವನು ಮೈಮರೆತಿರುವಾಗಲೇ ನಾವು ಪಾರಾಗಿ ಹೋಗುವೆವು.
5: ಇದೆಂತ ಹೇಳಿದ್ದಾರೆ ತಾಯಿ? ಸ್ವಾಮಿ ಕಾರ್ಯಕ್ಕಾಗಿ ಹೊಟ್ಟೆ ಮಕ್ಕಳನ್ನು ಬಲಿ ಕೊಡುವುದು ಸಾಧ್ಯವೇ?
8: ಕರುಳಿನ ತುಂಡನ್ನು ಕೊಟ್ಟಾದರೂ ಕುಮಾರನನ್ನು ಕಾಪಾಡುವೆನೆಂದು ಕೊನೆಯುಸಿರನ್ನು ಬಿಡುತ್ತಿದ್ದ ನನ್ನೊಡೆಯನಿಗೆ ಮಾತನ್ನು ಕೊಟ್ಟಿದ್ದೆ. ಇಂದು ಆ ಮಾತನ್ನು ನೆರವೇರಿಸಿಕೊಡುವೆ. ನನ್ನ ಕರುಳು, ನನ್ನ ಚಂದನನ್ನು ಕ್ರೂರ ಪಾಪಿ ವನವೀರನ ಕತ್ತಿಗೆ ಬಲಿ ಕೊಟ್ಟು ರಾಜಕುಮಾರನನ್ನು ಕಾಪಾಡುವೆನು.
5: ಇದೆಂತಹ ನಿರ್ಧಾರ ತಾಯಿ? ಸ್ವಾಮಿ ಕಾರ್ಯಕ್ಕಾಗಿ ಹೊಟ್ಟೆ ಮಕ್ಕಳನ್ನು ಬಲಿ ಕೊಡುವುದು ಸಾಧ್ಯವೇ?
8: ಸಾಧ್ಯ. ಭಾರತ ಮಾತೆ ಉದರದಲ್ಲಿ ಜನಿಸಿದ ವೀರ ರಜಪೂತ ಸ್ತ್ರೀಗೆ ಮಾತ್ರ ಸಾಧ್ಯ. ಹೆಚ್ಚು ಮಾತನಾಡದಿರು ಚಂದ್ರಿಕೆ, ನಡೆ, ನಾಳಿನ ಕಾರ್ಯಕ್ರಮವನ್ನು ರೂಪಿಸೋಣ.
1: ರಾಜ ಮುಕುಟ, ರತ್ನ ಖಚಿತ ಸಿಂಹಾಸನ ನನ್ನದು, ನನ್ನದು, ಯಾರೂ ನನ್ನನ್ನು ತಡೆಯಲಾರರು. ಉದಯ, ಕ್ರಿಮಿ ಉದಯ, ಮುಷ್ಟಿಯಲ್ಲಿಟ್ಟು ಒತ್ತಿ ಬಿಡುವೆನು. ಪನ್ನೆ ದಾಸಿ ತೊತ್ತಿನ ಮಗಳೇ, ಕರುಳನ್ನು ಕತ್ತರಿಸಿ ಕೊಟ್ಟಾದರೂ ಕುಮಾರನನ್ನು ಕಾಪಾಡುವೆಯಲ್ಲವೇ? ಕಾಪಾಡು, ಉಕ್ಕಿನ ಪಂಜರದೊಳಗಿಟ್ಟು ಕಾಪಾಡು, ಆಗ ನೋಡುವೆ ನಿನ್ನ ಸಾಮರ್ಥ್ಯ. ಬೋಲ ಬೋಲ.
5: ಪ್ರಭೋ,
1: ಎಲ್ಲ ಏರ್ಪಾಡುಗಳು ಮುಗಿದಿರ ತಾನೆ? ಜಾಗ್ರತೆ, ಒಂದು ನರ ಪಿಳ್ಳೆಯು ಇಲ್ಲಿಂದ ಹೊರ ಹೋಗಕೂಡದು. ಎಲ್ಲ ರಾಜ ಬೀದಿಗಳಲ್ಲೂ ಕಾವಲಿಸಬೇಕು. ಅಂತಃಪುರದ ಬಾಗಿಲನ್ನು ಸ್ವತಃ ನೀನೇ ಕಾಯುತ್ತಿರಬೇಕು. ರಾಜಾಜ್ಞೆ ಮೀರಿ ನಡೆದವರ ಕತ್ತನ್ನು ಕತ್ತರಿಸಿ ಚೆಲ್ಲಬೇಕು. ತಿಳಿಯಿತೇನೋ?
5: ತಿಳಿಯಿತು ಮಹಾಪ್ರಭು.
10: ಅದೇ ಕಮ್ಮ, ನನ್ನ ಕಲಾಪತ್ತಿ ನಂಗೆ ಚಂದನನಿಗೆ ಹಾಕುತ್ತಿರುವೆ.
5: ಅಮ್ಮ ನಿನ್ನೆ ಹೇಳಿದ್ದಲ್ಲವೇನು, ನಿನ್ನಂಗಿ ನನಗೆ ಹಾಕುತ್ತೇನೆಂದು? ಅಷ್ಟು ಬೇಗ ಮರೆತು ಬಿಟ್ಟ.
8: ಹೌದು ಮಗು,
5: ಈ ಕಿರೀಟ ಕೂಡ.
8: ಹೌದು ಉದಯ, ಈ ಕಿರೀಟ ನೋಡಲು ಮಾತ್ರ ಚಂದ, ಆದರೆ ಅದರ ಮುಳ್ಳುಗಳಲ್ಲಿ ವಿಷವಿದೆ, ಗಂಧ ವಿಷವಿದೆ.
5: ನಿನ್ನ ಅಂಗಿ ಕಿರೀಟ ನನಗೆ. ಇದೊಂದು ದಿನ ನೀನು ಮಹಾರಾಜನಲ್ಲ, ನಾನು ಮಹಾರಾಜ.
8: ಸಾಕು ಮಗು, ಈಗ ಈ ಹಾಲನ್ನು ಕುಡಿಯಿರಿ.
5: ಅದ್ಯಾಕೆ ಅವಳು ಮರೆ ಹಾಕಿಕೊಂಡಿರುವಿ? ನಿನ್ನ ಉದಯ ಇಂದಿನ ಮಟ್ಟಿಗೆ ರಾಜನಲ್ಲವೆಂದೇ?
8: ಅಲ್ಲ ಮಗು, ಕುಡಿ ಈ ಹಾಲು, ನಿನ್ನ ತಾಯಿ ಕೊಡುತ್ತಿರುವ ಹಾಲು.
5: ಅಯ್ಯಯ್ಯೋ, ಅಷ್ಟಕ್ಕೆ ಹೇಳಬೇಕೆ? ಇಗೋ ಈಗಲೇ ಕುಡಿದೆ. ಉದಯ ಕುಡಿಯೋ, ಇಲ್ಲದಿದ್ದಲ್ಲಿ ಅಮ್ಮ ಅಳುತ್ತಾಳೆ.
10: ಅಮ್ಮ ನಿದ್ದೆ ಬರುತ್ತಿದೆ.
8: ಉದಯ, ನೀನಿಂದು ಚಂದ್ರನ ಕೋಣೆಯಲ್ಲಿ ಮಲಗಿ.
5: ಅಮ್ಮ ನನಗೂ ನಿದ್ರೆ ಬರುತ್ತಿದೆ, ನಾನೆಲ್ಲಿ ಮಲಗಲಿ?
8: ನೀನಿಲ್ಲಿ ಮಲಗು. ಚಂದ್ರಿಕೆ ನೀನೇ ಅಳುತ್ತೀಯೇನು? ನನ್ನನ್ನು ಯಾರು ಸಂತೈಸುವರು? ನನ್ನ ಸ್ವಾಮಿ ಸಂಗ್ರಾಮ ಸಿಂಹರು ಅಗೋ ಅಲ್ಲಿ ನೋಡುತ್ತಿರುವರು ಈ ರುದ್ರ ನಾಟಕವನ್ನು. ಏಳು ಚಂದ್ರಿಕೆ, ತಡ ಮಾಡದಿರು ಚಂದ್ರಿಕೆ, ಜಾಗ್ರತೆಯಿಂದಿರು. ಈ ಬೆಲೆ ಬಾಡುವ ಒಡವೆ ಒಂದನ್ನು ನಿನಗೆ ಅರ್ಪಿಸುತ್ತಿರುವೆನು. ಜಗನದಿಂದ ಕಾಪಾಡು. ಊರಾಚೆಯ ಸ್ಮಶಾನದಲ್ಲಿ ನಾನು ಬರುವ ತನಕ ಕಾಯುತ್ತಿರು.
1: ಏ ಚಂದ್ರಿಕೆ, ತಲೆ ಮೇಲಿದ್ದ ಸೊಪ್ಪಿನ ಬುದ್ಧಿ ನಿನಗಿಲ್ಲ. ಇಷ್ಟು ಹೊತ್ತು ಏನು ಮಾಡುತ್ತಿದ್ದಾರೆ ಮನೆಯೊಳಗೆ? ಇವತ್ತಿನ ರಾಜಾಜ್ಞೆ ಕೇಳಿಲ್ಲ?
5: ಅಯ್ಯೋ ಕೇಳಿದ್ದೆ, ಆದರೇನು ಮಾಡಲಿ. ಆಜ್ಞೆ ಕೇಳುವಾಗ ಅರಮನೆಯೊಳಗೆ ಇದ್ದೆ. ಕತ್ತಲಾಗುವವರೆಗೂ ಹೊರ ಹೊರಡುವ ಧೈರ್ಯವಾಗಲಿಲ್ಲ.
0: ನೀನಿವತ್ತು ಬದುಕಿದೆ. ನಿನ್ನ ಪುಣ್ಯಕ್ಕೆ ಈ ಬಾಗಿಲು ಕಾಯಲು ನಾನೇ ನಿಂತಿದ್ದೆ. ಅಲ್ಲದಿದ್ದಲ್ಲಿ ನಿನ್ನ ರುಂಡ ಮುಂಡಗಳಿಗೂ ಬೇರೆಯಾಗುತ್ತಿತ್ತು. ನಿಲ್ಲಬೇಡ, ಓಡು. ಯಾರ ಕಣ್ಣಿಗೂ ಬೀಳದೆ ಹಾಗೆ ಓಡು. ಈ ಬುಟ್ಟಿ ಬೇಕಾದ್ರೆ ಇಲ್ಲೇ ಇರಲಿ, ಕೆಳಗಿಡು.
5: ಹಾ ಹಾ.

0: ಮನಗುಚ್ಚಲ್ಲ ಮನಗು, ಇನ್ನು ನೀನೇಳುವುದಿಲ್ಲ. ಅಮ್ಮ ಎಂದು ಹೋಗಿ ನನ್ನನ್ನು ಕರೆಯುವುದಿಲ್ಲ. ಕ್ಷಮಿಸು ಚಂದನ್. ಹತ್ತು ಹೊತ್ತು ಸಾಗಿ ಸಲಹಿದ ನಿನ್ನ ತಾಯಿ ನಿನ್ನನ್ನು ಕಟುಕನ ಮುಂದೆ ನೀಡುತ್ತಿದ್ದಾಳೆ. ಎಂದೂ ಮಾಡಿದ ಈ ಶೃಂಗಾರವನ್ನು ಮಾರಿಗೆ ಔತಣ ಕೊಡಲೋಸರೆ ಎಂದು ಮಾಡಿದ್ದಾಳೆ. ಎಚ್ಚೆತ್ತು ಹೋಗಿ ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೊಳ್ಳದಂತೆ ಹಾಲಿನಲ್ಲಿ ಅವಳು ವಸ್ತುವನ್ನು ಸೇರಿಸಿದ್ದಾಳೆ. ಸ್ವಾಮಿ ಕಾರ್ಯಕ್ಕಾಗಿ ಸಾಯುತ್ತಿದ್ದೆ ಮಗು, ನಿನಗೆ ಇನ್ನೊಂದು ಜನ್ಮವಿಲ್ಲ ಇದ್ದದ್ದೇ. ಆದರೆ ಈ ಪಾಪಿ, ಈ ರಾಕ್ಷಸಿ, ಈ ಪೂಜನೆಯ ಹೊಟ್ಟೆಯಲ್ಲಿ ಹುಟ್ಟದಿರು ಚಂದನ್.
1: ಬನ್ನೆ ಉದಯ ಸಿಂಹದಲ್ಲಿ
0: ಸುಪತ್ತಿಗೆಯ ಮೇಲೆ ಸುಖ ನಿದ್ರೆಯಲ್ಲಿರುವನು ಮಲವೀರ.
1: ಒಳ್ಳೆಯದು, ಉದಯನನ್ನು ನನಗೊಪ್ಪಿಸಿ ಹೊರಟು ಹೋಗು.
0: ಆಗಲಾರದು, ನಾನು ಜೀವದಿಂದ ಇರುವವರೆಗೆ ನಿನ್ನ ಬೈಗೆ ಈಡೇರಲು ಬಿಡಲಾರೆನು.
1: ಪನ್ನೆ ಸುರಾಪಾನದಿಂದ ಮತ್ತನಾಗಿರುವೆನು, ಉದಯನ ರಕ್ತಕ್ಕಾಗಿ ಹಾತರಿಯುತ್ತಿರುವೆನು. ಅಡ್ಡ ಬಂದಲ್ಲಿ ನಿನ್ನನ್ನು ಉದಯನನ್ನು ಒಂದೇ ಬಾರಿಗೆ ತುಂಡರಿಸಿ ಚೆಲ್ಲುವೆನು. ಜೋಕೆ ದೂರ ಸರಿ.
0: ಮನವೀರ, ನೀನು ನನಗಿಂತ ಚಿಕ್ಕವನು. ಇದೇ ಕೈಗಳಿಂದ ನಿನ್ನ ನೆತ್ತಿ ಆಡಿಸಿರುವೆನು. ಆದರೂ ಮೊಣಕಾಲೂರಿ ನಿನ್ನಲ್ಲಿ ಮೊರೆ ಇಡುತ್ತಿರುವೆನು. ನಿನ್ನಿಂದ ದೂರ, ಬಲು ದೂರ, ನಿನ್ನ ರಾಜ್ಯದಿಂದ ದೂರ. ಸುಡೆ ಕೂಡ ಹತ್ತದಂತೆ ಉದಯನನ್ನು ಕೊಂಡೊಯ್ಯುವೆನು. ಕೊಲೆ ಮಾಡದಿರು ನನ್ನ ಮಗು, ನನ್ನ ಮಗು, ನನ್ನ ಮಗುವಿನ ಪ್ರಾಣ ಭಿಕ್ಷೆ ನೀಡು, ಭಿಕ್ಷೆ ನೀಡು.
1: ಹಸಿದ ಹೆಬ್ಬುಲಿಯೊಡನೆ ಹೊಲುಪಿಕೊಂಡೇ ಫಲ ಬಲ್ಲೂಕಕ್ಕೆ ಭಗವದ್ಗೀತೆ ಹೋದೆ ಉದಯ ಸಿಂಹ. ಬಂದೆ ಈಗ ರಕ್ಷಿಸಿಕೋ ನಿನ್ನ ಉದಯನನ್ನು.
0: ಪಾಪಿ ಪಾಪಿ ರಾಕ್ಷಸ ಬೇಡ ಬೇಡ, ಪಾಪಿ ರಾಕ್ಷಸ ಬೇಡ ಬೇಡ.
1: ಹಾ ಹಾ ಹಾ ಹಾ.

0: மாதி பாரதி, நினைகிதோ இஹாலுசுடைய ரத்தினத்தர்ப்பண நின்ன மேன்மைகாகி பாரத புத்திரரு தம்ம மக்களன்னு ஹிகையே பலிதான மாடலி, ஹிகையே பலிதான மாடலி.
1: ಇಷ್ಟು ಹೊತ್ತುಗಳ ಕಾಲ ನಮ್ಮ ಮಕ್ಕಳ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡಿದಂತ ರೇಡಿಯೋ ಕುಂದಾಪುರ ಇವರಿಗೆ ನಾನು ಶಾಲಾ ಶಿಕ್ಷಕರ ಪರವಾಗಿ, ಎಸ್ಡಿಎಂಸಿಯ ಪರವಾಗಿ ಹಾಗೂ ಚೆನ್ನಾರು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಪ್ರೀತಿ ತುಂಬದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ನೀಡಿದಂತ ನಮ್ಮ ಶಾಲಾ ಮುದ್ದು ಪುಟಾಣಿಗಳಿಗೂ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರೂಪಿಯವರಿಗೂ, ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೂ, ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಇಲ್ಲಿನ ಮುದ್ದು ಮಕ್ಕಳು, ಕಾರ್ಯಕ್ರಮಕ್ಕೆ ಸಹಕರಿಸಿದ ಶಾಲಾ ಮುಖ್ಯ ಶಿಕ್ಷಕರಾದ ರೂಬಿ, ಸಹ ಶಿಕ್ಷಕರಾದ ಬೇಬಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೊಟ್ಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ನೀಡಿದ ಚಂದ್ರಮಗವೇರೆ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪುಜಾರಿಕಂದ ಬರಂದಾಡಿ.
3: ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದಲ್ಲೀಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಹೊಚ್ಚ ಹೊಸ ಹಾಡು. ಆ ಹಾಡಿನ ಹೆಸರು ಹೃದಯ ಹೆದರಿದೆ ಎಂದು. ಈ ಚಿತ್ರ ನಿರ್ದೇಶನ ಮಾಡಿದವರು ತೇಜಸ್ವಿ ವಿಘ್ನೇಶ್ ಕುಂದಾಪುರ. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದವರು ಕ್ರಿಸ್ಟೋಫರ್ ಜೈಸನ್, ಸಾಹಿತ್ಯ ಶ್ವೇತಾ ಮಂಜುನಾಥ್, ಹಾಡಿದವರು KS ಹರಿಶಂಕರ್. ಬನ್ನಿ ಕೇಳೋಣ ಹೃದಯ ಹೆದರಿದೆ ಎಂದು.

ಪ್ರಿಯ ಕೇಳುಗರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತ್ ರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

ಪ್ರಿಯ ಕೇಳುಗರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

आई प्रिया मिलन की बेला।

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ.

0: ಸಿದ್ದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೇ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತಹ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 ಮೇ 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದವರು. 1913 ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ, ಗಡಿ ಎಲ್ಲವನ್ನ ಮೀರಿ ವಿಶ್ವದಾದ್ಯಂತ ಓದುಗರನ್ನ ತಲುಪಿದೆ. ಅವರ ಇಂತಹ ಅಮರ ಕೃತಿಗಳಲ್ಲಿ ಒಂದಾದ ಅಂಚೆ ಮನೆ ನಾಟಕವು ವಿಶೇಷ ಸ್ಥಾನವನ್ನೇ ಪಡೆದುಕೊಂಡಿದೆ. ಆಶಾಭಾವನೆ, ಕನಸುಗಳು ಮತ್ತು ಮುಕ್ತ ಜೀವನದ ಹಂಬಲವನ್ನು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸುವ ಈ ಕೃತಿ ಇಂದಿಗೂ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಪ್ರಿಯ ಕೇಳುಗರೆ, ಈಗ ಕೇಳೋಣ ರವೀಂದ್ರನಾಥ ಟ್ಯಾಗೋರ್ ಅವರ ಅಂಚೆ ಮನೆ ರೇಡಿಯೋ ನಾಟಕವನ್ನ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಭಂಡಾರ್ಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ಪಾತ್ರಧಾರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವುಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್, ಮುಖಂಡನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬಹುದು ಅಮಲ ಅನ್ನೋ ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತತಾ ಇರತ್ತೆ. ಯಾಕೆ ಸುತ್ತತಾ ಇರತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡ್ಸಿ ಮಾತಾಡ್ಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರ ಹಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನ್ಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ. ಆದ್ರೆ ಕಡೆಗೂ ಅಮಲನಿಗೆ ರಾಜನಿಂದ ಕಾಗದ ಬರುತ್ತೆ. ಅಮಲನ ಚಿಕಿತ್ಸೆಗಾಗಿ ರಾಜ ವೈದ್ಯರೂ ಬರ್ತಾರೆ. ಆದ್ರೆ ಯಾರಿಂದ ಅಮಲಾನನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಕೃತಿಯನ್ನ ಓದ್ತಾ ಹೋದಾಗೆ ಅಥವಾ ಈ ನಾಟಕವನ್ನ ನೀವು ಕೇಳ್ತಾ ಹೋದಾಗೆ ಯಾವುದೋ ಒಂದು ಭಾವಪೂರ್ಣವಾದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಸಾಗುತ್ತೆ. ಅದು ಹೌದೋ ಅಲ್ವೋ ಅದನ್ನ ಪರೀಕ್ಷಿಸಿಕೊಳ್ಳಿಕ್ಕೆ ಈ ನಾಟಕವನ್ನ ಕೇಳೋದಕ್ಕೆ ಶುರು ಮಾಡಿ. ಕೇಳಿ ಈಗ ರವೀಂದ್ರನಾಥ ಠಾಗೋರ್ ಬರೆದ ನಾಟಕ ಅಂಚೆ ಮನೆ.
3: ಮೊಯ್ದ್ರೆ ಇದೊಳ್ಳೆ ಕಷ್ಟ ಆಯ್ತಲ್ಲ, ಅವನಿಲ್ದೇ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು, ಆಗ ನಮ್ಗೆ ಏನೂ ಚಿಂತೆನೆ ಇರ್ತಿರ್ಲಿಲ್ಲ. ಈಗ ಅವನ ಎಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದ್ರೆ ಈ ಮನೆ ಮನೆಯಿಂದ ಎನಿಸುವುದಿಲ್ಲ. ಡಾಕ್ಟ್ರೆ ನೀವು ಹೇಳುದು
4: ತುಂಬಾ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದ್ರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದರೂ
3: ಇದೇನು ಹೇಳ್ತಾ ಇದ್ದೀರಿ?
4: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
3: ಸಾಕ್ ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡ್ಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
4: ಒಂದ್ ನಿಮಿಷ ಸ್ವಲ್ಪ ನಶ್ಯವನ್ನು ಇರಿಸ್ಕೊಳ್ತೀನಿ. ನಿಮ್ ಮಗ್ನನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು.
3: ವೈದ್ರೆ ಚಿಕ್ಕ ಹುಡುಗ, ಅವನು ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕ್ಬೇಕಂದ್ರೆ ಕಷ್ಟ ಆಗುದಿಲ್ವೇ?
4: ಹೌದು ಕಷ್ಟ, ಆದ್ರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ, ಅಪಸ್ಮಾರೆ ಜ್ವರೆ ಕಾಶೆ ಕಾಮಲಾಯಂ ಹಲೀಮಕೆ.
3: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನ ಮನೆಯಲ್ಲೇ ಕಟ್ಟಾಕ್ಬೇಕೆ? ಬೇರೆ ಉಪಾಯವೇ ಇಲ್ವೇ?
4: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
3: ಅಯ್ಯೋ ನಿಮ್ಮ ಚೈವ ಕಟ್ಟಿಕೊಂಡು ನನಗಾಗುವ ಲಾಭವಾದ್ರೂ ಏನು ಹೇಳಿ, ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಮ್ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದ್ರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನ ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
4: ಕಷ್ಟಪಟ್ರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಭೇಷಜಂ ಹಿತವಾಕ್ಯಂ ಚ ತಿಕ್ತಮಾಶು ಫಲಪ್ರದಂ. ಸರಿ ಒಳ್ಳೇದು, ನಾನಿನ್ ಹೊರಡ್ತೇನೆ.
3: ಅಯ್ಯೋ ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
5: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
3: ನೀವು ಮಕ್ಕಳನ್ನ ಮಾತಿನಲ್ಲಿ ಮರಳು ಮಾಡುವುದರಲ್ಲಿ ಸರ್ದಾರ ಅಲ್ವಾ?
5: ನೀನೇನು ಮಗುವಲ್ಲ, ಅಥವಾ ನಿನ್ ಮನೆಯಲ್ಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟು ಕಳವಳ?
3: ಮನೆಗೆ ಒಂದ್ ಮಗುವನ್ ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
5: ಓ ಹಾಗೋ.
3: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕಂತ ಹಂಬಲಿಸ್ತಿದ್ಲು.
5: ಅದನ್ನೇನೋ ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
3: ತಾತ ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದ್ರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬಾ ಪ್ರಾಣ.
5: ಆದ್ದರಿಂದಲೇ ಇರಬೇಕು, ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟು ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ?
3: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರಲಿಲ್ಲ. ಆದ್ರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
5: ಭಲೇ ಭಲೇ, ಆದ್ರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
3: ತಾತ ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ ತಬ್ಬಲಿಯಾಗ್ಬಿಟ್ಟ.
5: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
3: ತಾತ ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗಿನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗ್ಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕ್ಬೇಕಂತೆ. ಆದ್ರೆ ನಿನಗ್ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸೋದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನು ಇಷ್ಟು ಹೆದರ್ತಾ ಇದ್ದೇನೆ.
5: ನೀನ್ ಹೇಳುವುದು ಸುಳ್ಳೇನಲ್ಲ. ನಾನು ಶರತ್ತಿ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ, ನಿಜವೇ. ಆದ್ರೆ ತಮ್ಮ, ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
6: ಮಾವ!
3: ಏನು ಅಮಲ?
6: ನಾನು ಅಂಗಳಕ್ಕೂ ಹೋಗ್ಬಾರ್ದ?
3: ಹೋಗ್ಬಾರ್ದಪ್ಪ.
6: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
3: ಹೋಗ್ಬಾರ್ದು ಮಗು.
6: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆದ್ರೆ ನನ್ನ ಯಾಕೆ ಯಾರು ಹೊರಗಡೆ ಬಿಡ್ತಾ ಇಲ್ಲ?
3: ವೈದ್ಯರು ಹೇಳಿದಾರಲ್ವಾ, ಹೊರಕ್ಕೆ ಹೋದ್ರೆ ನಿನ್ ಕಾಯಿಲೆ ಜಾಸ್ತಿ ಆಗ್ತದಂತೆ.
6: ಹೌದಾ? ವೈದ್ಯರಿಗೆ ಹೇಗೆ ಗೊತ್ತಾಯ್ತು?
3: ಏನಂತ ಮಾತಾಡ್ತೀಯ ಅಮಲ? ವೈದ್ಯರಿಗೆ ತಿಳಿಯುವುದಿಲ್ವೇ? ಹಾಗಾದ್ರೆ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದಾರೆ ಮಗು.
6: ಬರೀ ಪುಸ್ತಕಗಳನ್ನ ಓದಿದ್ರೆ ಎಲ್ಲ ಗೊತ್ತಾಗುತ್ತಾ ಮಾವ?
3: ಏನಂತ ಮಾತಾಡ್ತೀಯ ಅಮಲ?
6: ನಾನು ಯಾವ ಪುಸ್ತಕಗಳನ್ನು ಓದಿಲ್ಲ, ಹಾಗಾಗಿ ನನ್ಗೆ ಏನು ಗೊತ್ತಿಲ್ಲ.
3: ದೊಡ್ಡ ದೊಡ್ಡ ಪಂಡಿತರು ನಿನ್ನ ಹಾಗೆ ಇರ್ತಾರೆ ಅಮಲ. ಅವರಂತೂ ಮನೆಯಿಂದ ಹೊರಕ್ಕೆ ಹೋಗುವುದಿಲ್ಲ.
6: ಏನು, ಹೊರಗಡೆನೆ ಹೋಗಲ್ವಾ?
3: ಯಾವಾಗ ಹೋಗ್ತಾರೆ ಹೇಳು ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ. ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ. ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆದಿರ್ತಾರೆ ಮಗು.
6: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
3: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
6: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ. ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
3: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
6: ಅಲ್ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲಿ ಒಂದ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
3: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ, ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯಾ? ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ. ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ. ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡ ಬೇಕೆ ಆಗಬೇಕಿತ್ತು?
6: ಇದೇನು ಹೇಳ್ತಿದ್ದೀರಾ ಮಾವ ನೀವು? ಆ ಗುಡ್ಡದ ಆಚೆಗೆ ನಾವು ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗಿ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ನ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ ಕೇಳ್ತಾರಲ್ವಾ? ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
3: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದು ಇಲ್ಲ.
6: ಏನು, ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
3: ಹೌದಾ, ಅವನು ಹೇಗಿದ್ದ?
6: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು, ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ. ಅವನ ಎಡಗೈಯಲ್ಲಿ ಒಂದು ಲೋಟವಿತ್ತು, ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ ಯಾಕ್ ಹೋಗ್ತಿದ್ಯಾ ಅಂದ್ರೆ, ಅವನ್ ಹೇಳ್ದ ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರೂ ಕೆಲ್ಸ ಹುಡುಕ್ಬೇಕಾ?
3: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ.
6: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
3: ಹುಡುಕಿದ್ರು ಸಿಗದೆ ಇದ್ರೆ?
6: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ. ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಆ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಆ ಮಂಡಿಯವರೆಗೂ ಬಟ್ಟೆಯನ್ನ ಮಡಚಿಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ ಮಾವ. ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳ್ದೆ.
3: ಅತ್ತೆ ಏನಂದ್ರು ಅದಕ್ಕೆ?
6: ಜ್ವರ ಹೋದ್ಮೇಲೆ ಅವರೇ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ.
3: ಇನ್ನೇನು ಹೆಚ್ಚು ದಿನ ಇಲ್ಲ ಅಮಲ.
6: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನು ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
3: ಎಲ್ಲಿಗೆ ಹೋಗ್ತೀನಿ ಮಗು?
6: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನ್ ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
3: ಸರಿ ಸರಿ, ಮೊದಲು ನಿನ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
6: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವ್ ಹೇಳ್ಬಾರ್ದು ಆಯ್ತಾ?
3: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತಿ?
6: ನಾನು ಈಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
3: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರ್ಬೇಡ.
6: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
3: ಅವ್ರೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರೆ?
6: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾರು ನನ್ನ ಕರ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೆ ನನ್ನ ಕೂರ್ಸ್ಬಿಡ್ತಾರಲ್ಲ, ಅದೇ ಬೇಜಾರು.
3: ಸರಿ ಸರಿ, ನನ್ಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
6: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಡ್ಕೆ ಪಕ್ಕನೇ ನಾನಿರ್ತೀನಿ.
7: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
6: ಓ ಮೊಸರಿನವನೇ, ಮೊಸರು.
7: ಯಾಕ್ ಸುಮ್ನೆ ಕೂಗ್ತಾ ಇದೀಯ? ತಗೋತಿ ಏನು?
6: ಹೇಗ್ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
7: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಕರೆದು ಕಾಲಹರಣ ಮಾಡ್ತೀಯ?
6: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
7: ನನ್ ಜೊತೆನ?
6: ಹೌದು, ನೀನ್ ಅಷ್ಟ ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೆಗೋ ಆಗುತ್ತೆ.
7: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
6: ವೈದ್ಯರು ನಾನ್ ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ಟು ಮಾಡಿದ್ದಾರೆ, ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
7: ನಿನಗೇನಾಗಿದೆ ಮಗು?
6: ಅದೇ ನನಗ್ ಗೊತ್ತಾಗ್ತಾ ಇಲ್ಲ, ನಾನು ಏನು ಓದಿಲ್ಲ ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
7: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
6: ನಿನ್ನ ಹಳ್ಳಿಯಿಂದನ? ಬಹಳ ದೂರನ?
7: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ, ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
6: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ ನೆನ್ಪಿಲ್ಲ.
7: ಏನು, ನೀನ್ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
6: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ, ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
7: ಹೌದೌದು, ಅಲ್ಲೇ.
6: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳು ಮೇಯ್ತಾ ಇರುತ್ತೆ ಅಲ್ವಾ?
7: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
6: ನಿಮ್ ಹಳ್ಳಿ ಹುಡ್ಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗ್ ಹೋಗ್ತಾರೆ. ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
7: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ ಸೀರೆನು ಕೆಂಪು ಬಣ್ಣ ಆಗಿರೋದಿಲ್ಲ. ಆದ್ರೂ ಮಗು, ನೀನೆಂದೋ ಒಮ್ಮೆ ಅಲ್ಲಿ ಖಂಡಿತ ಹೋಗಿರಬಹುದು.
6: ಇಲ್ಲ, ನಾನ್ ನಿಜವಾಗ್ಲೂ ಅಲ್ಲಿಗೆ ಹೋಗಿಲ್ಲ ಮೊಸರಿನವನೇ. ನಾನು ಹೊರಗಡೆ ತಿರುಗಾಡೋದಕ್ ಹೋಗ್ಬಹುದು ಅಂತ ವೈದ್ಯರು ಹೇಳಿದ್ಮೇಲೆ ನೀನು ನನ್ನನ್ನು ನಿನ್ನ ಹಳ್ಳಿಗೆ ಕರೆದುಕೊಂಡು ಹೋಗ್ತೀಯಾ?
7: ಆಗಲಿ ಮಗು, ಖಂಡಿತ ಕರ್ಕೊಂಡು ಹೋಗ್ತೀನಿ.
6: ನನಗೂ ಸಹ ನಿನ್ನಂತೆ ಮೊಸರು ಮಾರುವುದನ್ನ ಕಲಿಸ್ಬೇಕು. ನಿನ್ ಹತ್ರ ಇದೆಯಲ್ಲ ಅಂತಹದೇ ಒಂದು ಗಡಿಗೆನ ತೆಗೆದುಕೊಂಡು ನಾನು ಮೊಸರು ಮಾರ್ತೀನಿ. ಆ ದೂರದ ರಸ್ತೆಯಲ್ಲಿ ಮೊಸರು ಮೊಸರು ಎಂದು ಕೂಗುತ್ತಾ ಹೋಗ್ತೀನಿ.
7: ಚೇಚೆ, ಇದೆಂತ ಮಾತು ಮಗು, ನೀನ್ ಯಾಕಪ್ಪ ಮೊಸರು ಮಾರ್ಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನೋದಿ ನೀನು ಪಂಡಿತನಾಗ್ಬೇಕು.
6: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೆ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದ್ ಹೇಗೆ? ಮೊಸರು ಮೊಸರು ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
7: ಅಯ್ಯೋ ಹಣೆ ಬರವೆ, ಈ ದನಿನ ನೀನ್ಯಾಕೆ ಕಲಿಬೇಕು ಮಗು?
6: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸುವ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
7: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
6: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
7: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ, ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
6: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
7: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲಿತೆ. ನಾನಿನ್ನು ಬರ್ಲಾ?
6: ಮೊಸರು ಮೊಸರು ಮೊಸರು ದಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು. ಓಹೋ, ಪಹರೆಯವನು ಪಹರೆ, ಓ ಪಹರೆ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೆ.
8: ಹೀಗೆ ಕೂಗ್ತಿದ್ಯಾ? ನನ್ನನ್ ಕಂಡ್ರೆ ನಿಂಗೆ ಭಯೋಗೋದಿಲ್ವಾ?
6: ಏಕೆ, ನಿನಗೇಕೆ ಹೆದರ್ಬೇಕು? ನಾನು
8: ಒಂದು ವೇಳೆ ನಿನ್ನನ್ ನಾನು ಹಿಡ್ಕೊಂಡು ಹೋದ್ರೆ?
6: ಹಿಡ್ದುಕೊಂಡು ಎಲ್ಲಿಗೆ ಹೋಗ್ತೀಯಾ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆ ಕರ್ಕೊಂಡು ಹೋಗ್ತೀಯಾ?
8: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
6: ಏನು ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನ ಹಿಡ್ಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನು ಇಲ್ಲೇ ಕೂತ್ಕೊಂಡಿರ್ಬೇಕು.
8: ವೈದ್ಯರು ನಿಷೇಧಿಸುವರೆ. ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿಬಿದ್ದಿವೆ, ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
6: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
8: ಇನ್ನೂ ಹೊತ್ತಾಗಿಲ್ಲ.
6: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗೋದಿಲ್ವೇ ಪಹರೆ?
8: ಹಾಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
6: ನಿನ್ನ ಗಂಟೆ ನನಗೆ ಬಹಳ ಇಷ್ಟ. ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ್ಮೇಲೆ ನಮ್ಮ ಮಾವ ತಮ್ಮ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆಯವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿ ಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ. ಟನ್ ಟನ್ ಟನ್ ಟನ್ ಟನ್ ಟನ್ ಪಹರೆ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
8: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
6: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
8: ಇದಾರಿಗೂ ತಿಳಿಯದು.
6: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
8: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
6: ಹಾಗಾದ್ರೆ ನಾನೂ ಹೋಗ್ಬೇಕಾ?
8: ಯಾಕಿಲ್ಲ, ನೀನೂ ಹೋಗ್ಬೇಕು.
6: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
8: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನೋಡು.
6: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನು ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
8: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
6: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಕೂತ್ಕೊಂಡು ಬೇಸರ ಬಂದು ಹೋಗಿದೆ.
8: ಹಾಗೆ ಹೇಳ್ಬಾರ್ದು ಮಗು.
6: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ, ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡಿಲ್ಲ. ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೇ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಪಹರೆ?
8: ಏಂತಮ್ಮ?
6: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರ್ತಾ ಇದೆ ನೋಡು. ಅಲ್ಲಿ ಏಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
8: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
6: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
8: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
6: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
8: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
6: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನು ಚಿಕ್ಕ ಮಗು.
8: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
6: ಭಲೇ, ಹಾಗಾದ್ರೆ ನನಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ?
8: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆಯ ಮನೆಯನ್ನು ತೆರಿಸಬೇಕಿತ್ತು?
6: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರ್ ತಂದ್ಕೊಡ್ತಾರೆ?
8: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು, ನೀನು ನೋಡಿಲ್ಲ ಅಷ್ಟೇ. ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
6: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲೇ ತಿರುಗ್ತಾರೆ?
8: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
6: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
8: ಅಂಚವನಾಗುತ್ತೀಯ? ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
6: ನೀನ್ ಯಾಕೆ ನಗ್ತಾ ಇದೀಯ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
8: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನು ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲುಕಬೇಕಾಗುತ್ತೆ.
6: ಎಲ್ಲಿದ್ದಾನೆ ಮುಖಂಡ? ಪಹರೆಯವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
8: ಅಲ್ಲಿ ನೋಡು, ದೂರದಲ್ಲಿ ತಲೆ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
6: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರ್ಬೇಕು ಅಲ್ವಾ?
8: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರೂ ಅವನು ಅವರ ಬೆನ್ನು ಹೊತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ. ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
6: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗೆ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರ್ದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು? ಮುಖಂಡರೇ, ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗ್ ಬನ್ನಿ.
9: ಯಾರಯ್ಯ ಅದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
6: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
9: ಹೌದು ಹೌದು,

0: ಕಡಿಮೆ ಇಲ್ಲ. ರಾಜ, ನಿನಗೆ ಕಾಗದ ಬರೆಯಬೇಕೇನೋ?
1: ಹೌದು ಹೌದು, ಖಂಡಿತ ಬರೆಯಬೇಕು.
0: ನೀನು ಅವನಿಗೆ ಪರಮ ಸ್ನೇಹಿತ ತಾನೇ? ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
2: ಮುಖಂಡರೇ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
0: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ? ರಾಜನ ಪರಮ ಸ್ನೇಹಿತನ ಮೇಲೆ? ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಏ ಹುಡುಗ, ರಾಜನ ಕಾಗದ ನಿನ್ನ ಮನೆಗೆ ಬೇಗನೆ ಬರುವಂತೆ ವ್ಯವಸ್ಥೆ ಮಾಡ್ತೇನೆ.
2: ಬೇಡ ಬೇಡ, ನೀವೇನ್ ಮಾಡೋದು ಬೇಡ.
0: ಯಾಕೋ, ನಿನ್ನ ಸ್ಥಿತಿಯನ್ನು ರಾಜನಿಗೆ ಹೋಗಿ ತಿಳಿಸುತ್ತೇನೆ. ಅವನು ಇನ್ನು ಸ್ವಲ್ಪವೂ ಹೊತ್ತು ಮಾಡದೆ ನಿನ್ನ ಸಮಾಚಾರವನ್ನು ತಿಳಿಯಲು ಒಡನೆಯೇ ಒಂದು ಪೇದೆಯನ್ನು ಕಳಿಸುತ್ತಾನೆ. ಮಾಧವದತ್ತನಿಗೆ ಎಷ್ಟು ಗರ್ವ! ರಾಜನ ಕಿವಿಗೆ ಈ ಮಾತು ಬಿದ್ರೆ ಎಲ್ಲ ಸರಿಯಾಗ್ತದೆ.
3: ಆಗ ಪಾಲಿಕೆಯೋರ್ವಳು ಪ್ರವೇಶಿಸುವಳು.
2: ಬಡಕೊತ್ತಾ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದ?
4: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
2: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
4: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯಾ, ನಿನ್ಗೇನಾಗಿದೆ?
2: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
4: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ. ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
2: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
4: ನನ್ ಹೆಸರು ಸುಧಾ ಅಂತ.
2: ಏನು ಸುಧಾನಾ?
4: ನಿನಗ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
2: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
4: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
2: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ? ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಣ ಜಣ ಅಂತ ಶಬ್ದ ಮಾಡುತ್ತೆ. ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
4: ಹೌದು, ಹೂವಿನ ವಿಚಾರದಲ್ಲಿ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ.
2: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪಿಗೆ ಹೂವಿನ 7 ಮಂದಿ ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪಿಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
4: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು, ನನಗೆ ಪುರ್ಸೋತೆ ಇಲ್ಲ. ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
2: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
4: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ, ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ. ನಾನ್ ಹೊರಟೆ, ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ.
2: ನನ್ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡ್ಬಾರ್ದಾ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
4: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ. ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ, ಹೂವನ್ನ ಕೊಯ್ತುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ್ತೀನಿ.
2: ಹೋಗ್ತಾ ನನಗೂ ಒಂದ್ ಹೂವನ್ನ ಕೊಟ್ಟು ಹೋಗ್ಬೇಕು.
4: ಹೂವನ್ನ ಹಾಗೆ ಕೊಡ್ಬೇಕಾ? ಅದಕ್ಕೇನು ಬೆಲೆ ಇಲ್ವಾ?
2: ದೊಡ್ಡನಾದ್ಮೇಲೆ ಅದ್ರ ಬೆಲೆನ ಕೊಡ್ತೀನಿ. ಆ ಮುಂದೆ ಕಾಣೋ ತೊರೆ ಆಚೆಗೆ ಕೆಲ್ಸ ಹುಡ್ಕೋಕ್ ಹೋಗ್ತೀನಲ್ಲ, ಅವಾಗ ನಿನ್ಗೆ ಅದ್ರ ಬೆಲೆನ ಕೊಟ್ಟು ಹೋಗ್ತೀನಿ.
4: ಒಳ್ಳೇದು, ಹಾಗೆ ಮಾಡು.
2: ಹಾಗಾದ್ರೆ ನೀನ್ ಹೂವನ್ನ ಕೊಯ್ಕೊಂಡು ಬರ್ತೀನಿ.

0: ಬರ್ತೀಯಾ ತಾನೆ?
1: ಬರ್ತೀನಿ ಬರ್ತೀನಿ.
2: ಖಂಡಿತ ಬರ್ತೀಯ ಅಲ್ವಾ?
1: ಖಂಡಿತ ಬರ್ತೀನಿ.
2: ನನ್ನನ್ನ ಮರ್ತು ಬಿಡಲ್ಲ ತಾನೆ. ನನ್ ಹೆಸರು ಅಮಲಾ ಅಂತ. ನಿನ್ಗೆ ನೆನ್ಪಿರುತ್ತೆ ಅಲ್ವಾ?
1: ಇರುತ್ತೆ, ಖಂಡಿತ ಇರುತ್ತೆ. ನಾನಂತೂ ಮರೆಯಲ್ಲ.
2: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
3: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
2: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
1: ನಾವೆಲ್ಲರೂ ಉಳ್ಮೆಯ ಆಟವನ್ನ ಆಡ್ತೇವೆ.
3: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
1: ನಾವಿಬ್ಬರು ಎತ್ತುಗಳಾಗ್ತೇವೆ.
2: ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
3: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
2: ಆಮೇಲೆ ನದಿ ದಡದಲ್ಲೇ ಮನೆಗೆ ಹೋಗ್ತೀರಿ ಅಲ್ವಾ?
1: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
2: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
3: ನೀನು ಕೂಡ ಹೊರಗಡೆ ಬಾ, ಆಡೋಣ.
2: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ನಂಗೆ.
1: ವೈದ್ಯರು?
3: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ, ನಾವು ಹೋಗೋಣ.
2: ಬೇಡ ಸೋದರರೇ, ನೀವು ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ, ನಾನ್ ನೋಡ್ತೀನಿ.
4: ಇಲ್ಲಿ ನಮಗೆ ಆಡೋಕೇನಿದೆ?
2: ಇಲ್ಲಿ ನೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ. ಇದನ್ನೆಲ್ಲ ನೀವು ತೆಗೆದುಕೊಳ್ಳಿ. ಮನೆ ಒಳಗೆ ಒಂಟಿಯಾಗಿ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗೆ ಯಾವ ಉಪಯೋಗನೂ ಇಲ್ಲ.
4: ಅರೆ, ಎಷ್ಟು ಚೆನ್ನಾಗಿದೆ ಈ ಆಟದ ಸಾಮಾನುಗಳು. ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ, ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
3: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ? ನಿಂಗೆ ಬೇಜಾರಾಗುದಿಲ್ವೇನು?
2: ಇಲ್ಲಪ್ಪ, ನಂಗ್ ಸ್ವಲ್ಪನೂ ಬೇಜಾರಾಗಲ್ಲ. ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
4: ಆದ್ರೆ ಮತ್ತೆ ಇದನ್ನ ನಾ ಹಿಂದಕ್ಕೆ ಕೊಡುವುದಿಲ್ಲ.
2: ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
3: ಇದರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
2: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟ ಆಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
4: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆಯಲ್ಲ.
2: ಹೌದು, ನಂಗ್ ತುಂಬಾ ನಿದ್ದೆ ಬರ್ತಿದೆ. ಯಾಕಂತಾನೆ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತ್ಕೊಂಡೇ ಇದ್ದೀನಿ, ಇನ್ನು ನನ್ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನಕ್ಕೂ ಬಹಳ ನೋವುತ್ತಿದೆ.
3: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆಯಲ್ಲ. ಓ ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
2: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡಕ್ ಹೇಳ್ತಿದೆ.
4: ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ ಆಯ್ತಾ?
2: ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ಲರೂ ಹೊರಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆಯವರ ಪರಿಚಯ ಇದೆಯಾ?
3: ಇದೆ, ಚೆನ್ನಾಗಿದೆ.
2: ಯಾರು ಯಾರಿದ್ದಾರೆ, ಅವರ ಹೆಸರೇನು?
4: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
2: ಹೌದಾ? ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
3: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
2: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ದ್ಕೊಂಡ್ ಬಂದು ನಂಗೆ ತೋರಿಸ್ತೀರಾ?
5: ಆಗ್ಲಿ, ತೋರಿಸ್ತೀವಿ.
2: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನು ಹೋಗ್ಬಾರ್ದಾ? ವೈದ್ಯರು ಬೇಡ ಅಂತ ಹೇಳಿದಾರ?
6: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
2: ಇಲ್ಲ ಮಾವ, ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ. ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯನಿಸುತ್ತೆ.
6: ಮಗು, ದಿನಾ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯ. ಮನೆ ಮುಂದೆ ನೋಡು, ದಿನಾ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
2: ಮಾವ, ನನ್ನ ಆ ಫಕೀರ ತಾತ ಇದನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದನ್ನ ನೋಡಿ ಅವನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ?
6: ಯಾರು ಯಾರ ಫಕೀರ ತಾತ?
2: ದಿನಾನು ನನ್ನ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನು ಹೇಳ್ತಾನಲ್ಲ, ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
6: ಯಾರವನು? ನನ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
2: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗ್ ಬೇಕಾದ್ರೂ ಬೀಳ್ತೀನಿ. ನನ್ ಕೊಠಡಿಗ್ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
0: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
2: ಇವನೇ ಮಾವ, ಇವನೇ ಆ ಫಕೀರ. ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
6: ಇದೇನು ಇವನು?
0: ಹೌದಪ್ಪ, ನಾನೇ ಫಕೀರ.
6: ಏನ್ ತಾತ, ಯಾವ ಯಾವ ವೇಷದಲ್ಲ ಬರ್ತೀಯೋ ನೀನು?
2: ಈ ಬಾರಿ ನೀನು ಎಲ್ಲಿಗೆ ಹೋಗಿದ್ದೆ ತಾತ?
0: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ. ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
6: ಏನು, ಕ್ರೌಂಚ ದ್ವೀಪಕ್ಕ?
0: ಇದರಲ್ಲ ಆಶ್ಚರ್ಯ ಪಡಲೇನಿದೆ? ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯಾ? ನನಗೆ ಹೋಗಲು ಯಾವ ಖರ್ಚೂ ಇಲ್ಲ. ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
2: ನಿನ್ನ ಅದೃಷ್ಟವೇ ಅದೃಷ್ಟ ತಾತ. ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
0: ನೆನಪಿದೆ ಮಗು. ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದ್ರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನ್ ಕಲಿಸ್ತೇನೆ.
6: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲರೂ ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
0: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನೊಪ್ಪಬೇಕಾಗುವುದು. ಇದೊಂದೇ ಭಯ ನನಗಿರೋದು.
2: ಇಲ್ಲ ಇಲ್ಲ ಮಾವ, ನೀವು ವೈದ್ಯರಿಗೆ ಏನು ಹೇಳ್ಬೇಡಿ. ಇನ್ನು ನಾನು ಇಲ್ಲೇ ಮಲಗಿರ್ತೀನಿ, ಯಾವ ಚೇಷ್ಟೇನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ. ನದಿ ಪರ್ವತ ಸಮುದ್ರ ಇದ್ಯಾವ್ದು ನನ್ನ ತಡೆಯಲ್ಲ.
6: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ. ಇದರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ?
2: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
0: ಅದು ಬಹಳ ವಿಚಿತ್ರವಾದ ಸ್ಥಳ. ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ. ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
2: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
0: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
2: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
0: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು. ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
2: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
0: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ. ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಚ ಮನುಷ್ಯನೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
2: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
0: ಹಾ, ಆಗ ಕಷ್ಟವಿತ್ತು ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
6: ಇನ್ನಿಂದ ಸಹಿಸೋಕ್ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
2: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
6: ಹೌದು, ಹೊರಟೋದ. ಆ ಫಕೀರನ್ ಮಾತ್ ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನ ಹೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನಿಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆಯಂತೆ. ಶಹನಾಯಿ ಅವರಿಗೆ ಹೇಳಿ ಬರಬೇಕಂತೆ. ಆದ್ರಿಂದ ಅವನು ಅವಸರವಾಗಿ ಹೊರಟು ಹೋಗ್ಬಿಟ್ಟ.
2: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
0: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
2: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿಯಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ. ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ 7 ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
0: ಭೇಷ್ ಭೇಷ್, ಮಧುವಣ ಗಿತ್ತಿಯನು ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೆ ಏನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
6: ಅಯ್ಯೋ, ಬಹಳವಾಯ್ತು, ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
2: ಮಾವ ಹೊರಟೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರೂ ಕಾಗದ ಬಂದಿದ್ಯಾ?
0: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
2: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
0: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
2: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
0: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
2: ಅದು ಮಾತ್ರ ನನಗ್ ಗೊತ್ತಿಲ್ಲ, ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದ್ ಎಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ, ಬಹಳ ದಿನಗಳ ಹಿಂದೆ. ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗ್ ಮಾತ್ರ ಗೊತ್ತಿಲ್ಲ, ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ್ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ, ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿನ್ನೆ ಇದೆ ಅಲ್ವಾ, ಅವನು ಆ ದಿನ್ನೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನೊಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ, ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ, ನಾಯಿಯೊಂದು ಮಾತ್ರ ತನ್ನ ಬಾಲವನ್ನ ಅಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ. ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬತಾ ಇದೆ.
0: ನಿನ್ನ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ, ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನೂ ನೋಡ್ತಾ ಇದ್ದೇನೆ.
2: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
0: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
2: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
0: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು, ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
2: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ, ಸರಿ ತಾನೆ?
0: ಸರಿಯೇ, ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
2: ನಾನ್ ಏನಂತ ಬೇಡ್ತೀನಿ ಅಂದ್ರೆ, ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದಿನ ಕಲಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
0: ಯಾರು ಮಗು ಆ ಮನುಷ್ಯ?
2: ಅವನ ಹೆಸರು ಚಿದಾಮ ಅಂತ.
0: ಯಾವ ಚಿದಾಮ?
2: ಅವನೇ ಇಲ್ಲಿಗ್ ಭಿಕ್ಷೆ ಬೇಡಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ 2 ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತಳ್ಕೊಂಡ್ ಹೋಗಲ್ವಾ? ನಾನು ಅವನಿಗೆ ಆಗ್ಲೇ ಹೇಳ್ಬಿಟ್ಟಿದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ್ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
0: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
2: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತಾನು ತಿಳಿಸ್ತೀನಿ ಅಂತ ಅವನು ನನ್ಗೆ ಹೇಳಿದಾನೆ. ಮಾವನೊಡನೆ ಅವ್ರಿಗೆ ಏನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕವ್ರು ಇವರೆಲ್ಲ ಕುರುಡ್ರು ಅಲ್ಲ,
4: ಕುಂಟ್ರು ಅಲ್ಲ ಸುಳ್ಳು ಸುಳ್ಳೇ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೇ ಆಗ್ಲಿ, ಅವರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೆ.
0: ನೀನ್ ಹೇಳೋದು ಸರಿಯಾಗಿದೆ ಮಗು. ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕ್ ನಿಮ್ ಬಳಿ ಬಂದು ಕೂರ್ತಿದ್ದ?
4: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ ಕಾಣಿಸೋದಿಲ್ವಲ್ಲ, ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನು ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ. ಅಲ್ಲಿ ನಾವು ಸ್ವಲ್ಪ ನೆಗೆದ್ರು ಸಹ ಗುಡ್ಡವನ್ನು ಹಾರಿ ಆಚೆಗೆ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ಕೆ ಯಾವ ದಾರಿಲಿ ಹೋಗ್ಬೇಕು?
0: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
4: ಅವನು ಪಾಪ ಕುರುಡ, ಅವನಿಗೆ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೆ ಅವನ್ ಬಹಳ ಅಳ್ತಿದ್ದ. ನಾನು ಅವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನೀನ್ ಎಷ್ಟು ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗ್ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
0: ಮನೆಯಲ್ಲೇ ಕುಳಿತಿದ್ರೂ ಸಹ ನಿನಗೆ ಎಂತಹ ದುಃಖ ಇದೆಯಪ್ಪ?
4: ಇಲ್ಲ ಇಲ್ಲ, ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕ್ದಾಗ ನನ್ನ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
0: ತಿಳಿಯದಿದ್ರು ನಿನಗೆ ಇದರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
6: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
0: ಏನಾಯ್ತು?
6: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವು ಎಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
0: ಹೌದು ಹೇಳಿದೆ. ಹೇಳಿದ್ರೆ ಏನಾಯ್ತು?
6: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡರಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
0: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳ್ತವೆ, ಇದು ನಿಮ್ಗೆ ತಿಳಿಯದೇನು?
6: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನುಗ್ತಾ ಇದ್ದೀರಿ.
4: ತಾತ, ರಾಜನು ಇದರಿಂದ ಸಿಟ್ಟುಗೊಳ್ತಾನಾ?
0: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ? ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಭಿಕಾರಿ, ನಿನ್ನಂತಹವನು, ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರೋದಾದ್ರೆ ತೋರ್ಲಿ, ನೋಡೋಣ.
4: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ, ಎಲ್ಲದೂ ಕನಸು ಅಂತ ತೋರ್ತಾ ಇದೆ, ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ ಹಾಗಾದ್ರೆ ಬರಲ್ವಾ? ಈ ಕ್ಷಣವೇ ಈ ಮನೆಯೆಲ್ಲ ಹಾರ್ ಹೋದ್ರೆ ಈ ಕ್ಷಣವೇ
0: ಬರ್ತದೆ ಮಗು, ಬರ್ತದೆ. ಈ ದಿನವೇ ಕಾಗದ ಬರ್ತದೆ ಮಗು.
3: ಹುಡುಗ, ಈ ದಿನ ಆರೋಗ್ಯ ಹೇಗಿದೆ?
4: ವೈದ್ಯರೇ, ಈ ದಿನ ಬಹಳ ಹಾಯಿ ಅನಿಸ್ತಾ ಇದೆ, ಎಲ್ಲ ನೋವು ಮಾಯವಾದಂತೆ ಅನಿಸ್ತಾ ಇದೆ.
3: ಮಾಧವ, ಇವನ್ ನಗ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಈ ದಿನ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಿದ್ದಾನಲ್ಲ, ಇದೇ ಬಹಳ ಕೆಡುಕೆನಿಸ್ತದೆ. ನಮ್ ಚಕ್ರಧರ ಹೇಳಿದ್ದಾನೆ.
6: ನನ್ನಾಣೆ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟು ಬಿಡಿ, ವಿಚಾರ ಏನಂತ ಹೇಳಿ.
3: ಇವನನ್ನು ಇನ್ನೂ ಬಹುಶಃ ತಡೆಯಲಾಗುದಿಲ್ವಾ ಅಂತ ನಾನು ನೂರ್ ಸಾರಿ ಹೇಳಿದ್ದೆ, ಆದ್ರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
6: ಇಲ್ಲ ವೈದ್ಯರೇ, ನಾನು ಅವನನ್ನ ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ, ಅವನಿಗೆ ಹೊರಗ್ ಹೋಗ್ಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡ್ಲಿಲ್ಲ, ಬಾಗಿಲನ್ನ ಪ್ರಾಯಶಃ ಯಾವಾಗ್ಲೂ ಮುಚ್ಚಿಯೇ ಇಡ್ತಿದ್ದೆ.
3: ಈ ದಿನ ಅದೇಕೋ ಒಂದು ಬಗೆಯ ಗಾಳಿ ಬೀಸುತ್ತಿದೆ, ನಾನು ಈಗ ತಾನೇ ನೋಡಿ ಬಂದೆ. ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೇದಲ್ಲ, ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ. ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೇದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ, ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
6: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ, ಅವನ ಮುಖ ನೋಡಿದ್ರೆ ವೈದ್ಯರೇ ನನಗಂತೂ ಬಹಳ ದುಃಖವಾಗ್ತದೆ. ಬೇರೆಯವರ ಹುಡುಗನನ್ನ ಕರೆ ತಂದೆ, ಪಾಲಿಸಿದೆ, ಲಾಲಿಸಿದೆ, ಪ್ರೀತಿಸಿದೆ, ಆದ್ರೂ ಅವನನ್ನ ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ತೋರ್ತಾ ಇದೆ.
3: ಎಲ್ಲ ಇದೇನು, ನಿಮ್ಮ ಮನೆಗೆ ಮುಖಂಡನೇಕೆ ಬರುತ್ತಿದ್ದಾನೆ? ಇದೆಲ್ಲಿಯ ಗ್ರಹಚಾರ? ನಾನು ಹೋಗುತ್ತೇನೆ. ಬಾಗಿಲು ಕಿಟಕಿ ಎಲ್ಲವನ್ನು ಬೇಗ ಮುಚ್ಚಿಬಿಡು. ಮನೆಗೆ ಹೋದೊಡನೆ ಔಷಧಿಯನ್ನು ಕಳಿಸುತ್ತೇನೆ, ಅದನ್ನು ಕುಡಿಸಿ ನೋಡಿರಿ. ಬದುಕೋದಾದ್ರೆ ಅವನ್ ಅದ್ರಿಂದಲೇ ಬದುಕ್ತಾನೆ.
7: ಏನೋ ಹುಡುಗ,
0: ಗಲಾಟೆ ಮಾಡಬೇಡಿ.
2: ಇಲ್ಲ ತಾತ, ನನ್ಗೆ ನಿದ್ದೆ ಬಂದಿದೆ ಅಂತ ಅನ್ಕೊಂಡ್ರ? ನನ್ಗೆ ನಿದ್ದೆ ಬಂದಿಲ್ಲ, ನಾನ್ ಎಲ್ಲಾನು ಕೇಳಿಸ್ಕೊಂಡೆ. ನನ್ಗಂತೂ ಬಹಳ ದೂರದ ಮಾತ್ ಕೇಳಿಸ್ತಾ ಇದ್ಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದಾರೇನೋ ಅಂತ ಅನಿಸ್ತಿದೆ.
0: ಮಗು,
7: ಏನಯ್ಯ ಮಾತಾಡತ್ತ? ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ ಒಡನಾಟ ಅಲ್ವೇ?
6: ಇದೇನ್ ಹೇಳ್ತೀರಿ ಮುಖಂಡರೆ, ನಾವು ಏಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
7: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸ್ತಾನೆ.
6: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
7: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆಯ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡುಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
2: ನಿಜವಾಗಿಯೂ?
7: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗುತ್ತದೆ. ತಗೋ ಇಲ್ಲಿ ನೋಡು, ರಾಜನ ಕಾಗದ.
2: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ. ತಾತ ತಾತ, ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನಾ?
0: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳುತ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
2: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ, ನನ್ ದೃಷ್ಟಿಗೆ ಎಲ್ಲದೂ ಬರೀ ಬಿಳುಪಾಗೇ ತೋರ್ತಿದೆ. ಮುಖಂಡರೆ, ಈ ಕಾಗದದಲ್ಲಿ ಏನೆಂದು ಬರೆದಿದೆ ಹೇಳ್ತೀರಾ?
7: ರಾಜನು ಇನ್ನು ಒಂದೆರಡು ದಿನದೊಳಗೆ ನಿಮ್ ಮನೆಗೆ ಬರುವುದಾಗಿ ಬರೆದಿದ್ದಾರೆ. ಅವರಿಗೆ ಅಕ್ಕಿಯಲ್ಲಿಯೇ ಒಂದು ಸಿಹಿ ತಿಂಡಿ ಮಾಡಬೇಕಂತೆ. ಅರಮನೆಯಲ್ಲಿ ಅವರ ಮನಸ್ಸು ಕ್ಷಣಕಾಲವೂ ನಿಲ್ತಿಲ್ವಂತೆ.
6: ನಿಮ್ಮ ಮನೆ ಮುಖಂಡ್ರೆ, ಹೀಗೆ ಹಾಸ್ಯ ಮಾಡ್ತಾ ಇದ್ದೀರಿ?
0: ಹಾಸ್ಯವೇ ಹಾಸ್ಯವೇ, ಹಾಸ್ಯ ಮಾಡುವ ಶಕ್ತಿ ಇವನಿಗೆಲ್ಲಿಂದ ಬಂದಿತ್ತು?
6: ತಾತ, ನಿನಗೂ ಹುಚ್ಚು ಹಿಡಿತಾ ಏನು?
0: ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನ ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
2: ತಾತ ಕೇಳಿಲ್ಲಿ, ರಾಜನ ಮಂಗಳ ವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
7: ಈ ಫಕೀರ್ನಿಗೆ ಇನ್ನೂ ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
2: ಮುಖಂಡ್ರೆ, ನಿಮ್ಗೆ ನನ್ ಮೇಲ್ ಸಿಟ್ಟು, ಆದ್ರಿಂದಲೇ ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ನಾನು ಯೋಚಿಸಿದ್ದೆ. ಆದ್ರೆ ನೀವು ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
7: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
2: ಬಹುಶಃ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
0: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೆ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ.
6: ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ.
7: ಬಾಗಿಲು ತೆಗೆ.
6: ಯಾರು ನೀವು?
7: ಬಾಗಿಲು ತೆಗೆ.
6: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
7: ಯಾರ ಅಲ್ಲಿ? ನಾನ್ ಯಾರೆಂದು ತಿಳಿದಿದ್ದೀರಾ? ಪಂಚಾನನ ಮುಖಂಡ, ನಿಮಗೆ ಭಯವಾಗುದಿಲ್ವೇನೋ? ನೋಡಿದ್ಯಾ ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು? ಪಂಚಾನನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನಗೇನು?
6: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
8: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು.
7: ಅಯ್ಯಪ್ಪ
2: ದೂತ, ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
8: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
2: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
8: ಹೌದು, ಆಗ್ಲೇ ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
7: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆ ಅಲ್ಲ? ತೆಗೀರಿ, ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು, ಹೇಗಿದ್ಯಪ್ಪ?
2: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ. ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
9: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು? ಆಗುತ್ತೆ.

0: ನಿನಗೆ?
1: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆ ಅನ್ಬಿಟ್ಟು ಹೊರಗ್ ಹೋದ್ರೆ ಸಾಕು, ನನ್ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
0: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ, ಇವನ್ ಮಾತ್ರ ಇಲ್ಲಿರಬಾರ್ದು.
1: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ ಸ್ನೇಹಿತರು. ನೀವು ಬರೋಕಿಂತ ಮುಂಚೆ ಇವರೇ ನನಗೆ ರಾಜನ ಕಾಗದನ ತಂದ್ಕೊಟ್ಟವ್ರು.
0: ಸರಿ, ಹಾಗೆ ಆಗಲಿ ಮಗು. ನಿನ್ ಸ್ನೇಹಿತ ಅಂತಿದ್ಯಲ್ಲ, ಅವನು ಇಲ್ಲೇ ಇರಲಿ ಬಿಡು.
2: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೋ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
1: ಅದನ್ನ ನಾನು ಆಗ್ಲೇ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
2: ಏನಂತ ನಿರ್ಧಾರ ಮಾಡಿದ್ಯಾ ಮಗು?
1: ಅವರನ್ನ ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಜೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನೂ ಅವ್ರ ಕಾಗದನ ಹಂಚ್ತೀನಿ.
2: ಅಯ್ಯೋ, ನನ್ನ ಅದೃಷ್ಟವೇ.
1: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
3: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
1: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗೆ ಇದೊಂದು ಗೊತ್ತೇ ಇಲ್ವಲ್ಲ.
3: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ.
0: ಬೇಡ ಬೇಡ, ಏನು ಅಗತ್ಯವಿಲ್ಲ. ನೀವಿನ್ನು ಸುಮ್ಮನಿರಿ, ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ. ಆ ದೀಪ ಆರಿಸ್ಬಿಡಿ, ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದ ಹಾಗೆ ನೋಡ್ಕೊಳ್ಳಿ.
2: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನು ಇಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ. ಇವರೆಲ್ಲ ನನ್ನ ಮನೆಯೇಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
4: ಸುಮ್ಮನಾಗೋ ಅವಿಶ್ವಾಸಿ.
5: ಅಮಲ, ಅಮಲ,
0: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.
5: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
0: ಒಳ್ಳೇದು, ಇಲ್ಲಿ ಕೊಡಿ.
5: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
0: ರಾಜರು ಬಂದು ಅವನ ಕರ್ದಾಗ.
5: ಹಾಗಾದ್ರೆ ನೀವ್ ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
0: ಏನ್ ಹೇಳ್ಬೇಕಮ್ಮ?
5: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
6: ಪ್ರಿಯ ಕೇಳುಗ್ರೆ, ಇಲ್ಲಿ ಅಮಲ ಗುಪ್ತಾ ಕೇವಲ ಮಲಗಿಲ್ಲ, ರಾತ್ರಿಯ ನಕ್ಷತ್ರಗಳೊಂದಿಗೆ ಚಿರನಿದ್ರೆಗೆ ಜಾರಿದ್ದಾನೆ. ಪುಟ್ಟ ಹುಡುಗನ ಕನಸುಗಳು, ಆಸೆಗಳು ಮತ್ತು ಈ ಮುಕ್ತ ಜಗತ್ತನ್ನು ಕಾಣುವ ಹಂಬಲವು ಅವನೊಂದಿಗೆ ಅನಂತತೆಯತ್ತ ಪಯಣ ಬೆಳೆಸಿದೆ. ಅಮಲನ ಅಂತ್ಯವು ಕೇವಲ ದುಃಖದ ಕ್ಷಣವಲ್ಲ, ಅದು ನೋವು, ಅನಾರೋಗ್ಯ ಮತ್ತು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ವಿಶಾಲವಾದ ಬದುಕಿನತ್ತ ಸಾಗುವ ಮುಕ್ತಿಯ ಸಂಕೇತವಾಗಿದೆ. ಜೀವನ ಪೂರ್ತಿ ಕಿಟಕಿಯಾಚೆಯ ಜಗತ್ತನ್ನ ಕಾಣಲು ಹಂಬಲಿಸಿದ್ದ ಅಮಲ ಕೊನೆಗೆ ಯಾವುದೇ ಗೋಡೆಗಳೂ ಇಲ್ಲದ, ಯಾವುದೇ ಮಿತಿಗಳೂ ಇಲ್ಲದ ಅನಂತ ಲೋಕದತ್ತ ತೆರಳಿದ್ದಾನೆ. ಅಮಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವನ ಕುತೂಹಲ, ನಿರ್ಮಲ ಮನಸ್ಸು, ಸರಳ ಕನಸುಗಳು ಮತ್ತು ಜೀವನವನ್ನು ಪ್ರೀತಿಸುವ ಅವನ ದೃಷ್ಟಿಕೋನ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುತ್ತದೆ. ಅವನು ನಮಗೆ ಕಲಿಸುವುದು ಏನೆಂದರೆ, ಬದುಕಿನ ಮೌಲ್ಯವು ಎಷ್ಟು ದಿನ ಬದುಕಿದ್ದೇವೆ ಅನ್ನುವುದರಲ್ಲಿ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದರಲ್ಲಿ ಅಡಗಿದೆ ಅಂತ. ಬಹುಶಃ ಕೆಲವು ಕನಸುಗಳು ಈ ಭೂಮಿಯ ಮೇಲೆ ಪೂರ್ಣಗೊಳ್ಳೋದಿಲ್ಲ. ಅವು ನಕ್ಷತ್ರಗಳ ನಡುವೆ ಅನಂತ ಆಕಾಶದ ಕೆಳಗೆ ತಮ್ಮ ಗಮ್ಯವನ್ನ ಕಂಡುಕೊಳ್ಳುತ್ತವೆ. ಅಂತ ಒಂದು ಕನಸಿನ ಹೆಸರೇ ಅಮಲ. ಅವನ ಪಯಣ ಮುಗಿದಿರಬಹುದು, ಆದ್ರೆ ಅವನ ಕನಸುಗಳ ಬೆಳಕು ಎಂದೆಂದಿಗೂ ಮಸುಕಾಗುವುದಿಲ್ಲ. ಅಂಚೆ ಮನೆ ನಾಟಕವನ್ನ ಕೇಳಿದ ತಮ್ಗೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
7: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
7: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
9: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
10: ಸೂರ್ಯಘರ್.
11: ಪ್ರಿಯ
10: ಕೇಳುಗ್ರೆ. ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು

ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್ ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾವಿವತ್ತು ಎಲ್ಲಿತ್ತುಕೇಂದ್ರೆ ಹೊಸ ಬದುಕು, ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಸೇವಾ ಟ್ರಸ್ಟ್ ನ ಆಶ್ರಮ. ಇದು ಸೇವೆ, ಹೋರಾಟ, ಜ್ಞಾನ ಅನ್ನೋದ್ರಲ್ಲಿ ಅನಾಥರಿಗಿರುವಂತಹ ಆಶ್ರಮ ಹೊಸ ಬದುಕು. ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ, ಅಂದ್ರೆ ನಾಡಿದ್ದು ಜೂನ್ 21ಕ್ಕೆ ಏನು ಯೋಗ ದಿನಾಚರಣೆ ಆಗ್ತಾ ಇದೆ, ಅದರ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ತಾಲೂಕು ಆಯುಷ್ ಇಲಾಖೆ ಕುಂದಾಪುರ ಮತ್ತು ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಇವರ ಅಡಿಯಲ್ಲಿ ಈ ಕಾರ್ಯಕ್ರಮ ಆತಿಪದ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡುವ ಅಂತೇಳಿ ರೇಡಿಯೋ ಕುಂದಾಪುರದ ನಾವೆಲ್ಲ ಇವತ್ತ ಹೊಸ ಬದುಕಿನ ಈ ಆಶ್ರಮದಲ್ಲಿ ಸೇರಿತ. ಈ ಆಶ್ರಮದಲ್ಲಿ ಹೆಚ್ಚು ಕಮ್ಮಿ 55 ಜನ ಇದ್ರೆ ಇದನ್ನ ನಡೆಸ್ತಾ ಇರೋದು ವಿನಯ್ ಚಂದ್ರ ಸಾಸ್ತಾನ ಮತ್ತು ಅವರ ಹೆಂಡತಿ ರಾಜಶ್ರೀ ಅವರು. ಸೊ ತುಂಬಾ ಖುಷಿ ಅಂತ ಕೇಂದ್ರೆ, ಎಲ್ಲೆಲ್ಲೋ ಇವರಿಗೆ ಬದುಕನ್ನ ಕಟ್ಟಿಕೊಳ್ಳಲಾಗದೆ ಅಲ್ಲೆಲ್ಲೋ ಇದ್ದವರನ್ನ ಕರ್ಕೊಂಡು ಬಂದು ಒಂದು ಸೂರಿನ ಅಡಿಯಲ್ಲಿ ಇವರು ತುಂಬಾ ಚಂದ ಕನ್ಕಂತಿದ್ರೆ, ಅವರಿಗೆ ಇವತ್ತು ಸಪೋರ್ಟ್ ಆಗಿ ತಮ್ಗೆ ಆದಷ್ಟು ರೀತಿಯಲ್ಲಿ ಇವ್ರಿಗೆ ಒಂದು ಹೆಲ್ಪ್ ಮಾಡುವ ಅಂತ ಹೇಳಿ ನಮ್ಮ ಕುಂದಾಪುರದ ವಿಶಿಷ್ಟವಾಗಿರುವ ಲಯನ್ಸ್ ಕ್ಲಬ್, ಲೇಡೀಸೇ ಇರುವಂತಹ ಲಯನ್ಸ್ ಕ್ಲಬ್ ಅಮೃತ ಧಾರಾದವರು ಇಲ್ಲೆಲ್ಲ ಒಟ್ಟಾ ಇದೆ. ಸೊ ಇಲ್ಲಿ ವಿಶೇಷವಾಗಿ ಯೋಗ ಮಾಡೋದು ಹೇಳ್ಕೊಟ್ರು. ಯೋಗ ಮಾಡೋದಂದ್ರೆ ತುಂಬಾ ದೊಡ್ಡದಾಗಿಲ್ಲ, ಸಣ್ಣ ಮಟ್ಟದಲ್ಲಿ ಹೆಂಗೆ ದಿನಚರಿಯಲ್ಲಿ ಯೋಗ ಮಾಡ್ಲಕ್ಕಂಬುದನ್ನ ಹೇಳ್ಕೊಟ್ರು. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿ. ಅವರೊಟ್ಟಿಗೆ ನಮ್ಮ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು ಇದ್ರು, ತಪೋವನದ ವಾಣಿಶ್ರೀ ಐತಾಳ್ ಅವರು. ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅಮೃತಧಾರೆಯ ಕಲ್ಪನಕ್ಕ ಇದ್ರು, ಜೊತೆಗೆ ಮುಂದಿನ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಇರುವಂತಹ ಚಂದ್ರಿಕಾ ಧನ್ಯ ಅವರು ಇದ್ರು. ಸೊ ಕಲ್ಪನಾ ಅವರನ್ನ ಮೇಡಮ್ ಮಂಚರು ಬನ್ನಿ. ಈ ಕಾರ್ಯಕ್ರಮ ಇವತ್ತೇನ್ ನೀವು ಆಯೋಜನೆ ಮಾಡ್ಕೊಂಡಿರಿ, ಇವತ್ತು 21 ಜೂನ್ ನ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕ್ಕಾಗಿ ಯೋಗ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನೊಂದು ಥೀಮ್ ಇಟ್ಕೊಂಡಿರಲ್ಲ, ಈಗ ಯೋಗ ಈಗ ಹೇಳಿಕೊಟ್ಟಾಯ್ತು, ಅದ್ರ ಒಟ್ಟಿಗೆ ನೀವು ಅವರಿಗೆಲ್ಲ ತಪಾಸಣೆಯನ್ನ ನೀವು ಇಟ್ಕೊಂಡಿರಿ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಒಂಚೂರು ಹೇಳಿಬಿಡಿ.
2: ನಾವು ಆರೋಗ್ಯದ ಬಗ್ಗೆ ಬಹಳ, ಅಂದ್ರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ, ಹಾಗಾಗಿ ನಮ್ಮ ಕ್ಲಬ್ನ ಸದಸ್ಯರಾದಂತಹ ಡಾಕ್ಟರ್ ಶಿಲ್ಪಾ ಮತ್ತು ಡಾಕ್ಟರ್ ವಾಣಿಶ್ರೀ ಅವರ ಮುಖಾಂತರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿದವಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ಆರೋಗ್ಯ ಎಲ್ಲರಿಗೂ ಬೇಕು, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಎಲ್ಲರಿಗೂ. ಆದ್ರೆ ವೃದ್ಧಾಪ್ಯದವರು ಇರುವವರಿಗೆ ತುಂಬಾ ಜಾಸ್ತಿ ಸಮಸ್ಯೆಗಳಿರುವಂತದ್ದು. ಹಾಗಾಗಿ ಈ ಆಶ್ರಮ ನಾವು ಗಮನಿಸಿದಾಗ ಇಲ್ಲಿ ಎಲ್ಲ ತುಂಬಾ ವೃದ್ಧರೇ ಇರುವಂತದ್ದು. ಹಾಗಾಗಿ ಇಲ್ಲಿ ನಾವು ಇವತ್ತಿನ ಒಂದು ನಮ್ಮ ಕ್ಯಾಂಪ್ ಅನ್ನು ಮಾಡುವ ಅಂತೇಳಿ ಬಂದಿದ್ದು. ಯಾಕಂತೇಳಿದ್ರೆ ಅವರಿಗೊಂದು ಅನುಕೂಲ ಆಗ್ಲಿ ಅಂತೇಳಿ ಒಂದಿಷ್ಟು ಔಷಧಗಳನ್ನು ಹಾಗೆ ಎಲ್ಲ ಚೆಕಪ್ ಮಾಡಿದಕ್ಕೆ ಬೇಕಾದಂತ ಔಷಧಗಳನ್ನೆಲ್ಲ ಕೊಡ್ಲಿಕ್ಕೆ ಒಂದು ನಾವೆಲ್ಲ ನಮ್ಮ ಇಡೀ ಕ್ಲಬ್ನವರು ಸೇರ್ಕೊಂಡು ಒಂದು ಚಿಂತನೆ ಮಾಡಿ ಇವತ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು.
1: ಒಂದು ಒಳ್ಳೆ ಕಾರ್ಯಕ್ರಮ. ಆಕ್ಚುಲಿ ಈ ಸಲದ ಯೋಗದ್ದು ಏನು ಥೀಮ್ ಇದೆ ಅದು ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಯೋಗ ಎಷ್ಟು ಹೆಲ್ಪ್ ಆತ, ಯೋಗ ಅನ್ನೋದು ಯಾವ ಏಜ್ ಗ್ರೂಪ್ ಅವರು ಮಾಡ್ಲಕ್ಕ, ನಮ್ಮ ಡಾಕ್ಟರ್ ಶಿಲ್ಪಾ ಅವರು ಹೇಳುವಂಗೆ 8-10 ವರ್ಷಗಳನ್ನು ಶುರು ಮಾಡ್ಲಕ್ಕ ಅಲ್ಲ ಡಾಕ್ಟ್ರೆ, ಶುರು ಮಾಡಿ ನೀವು ನೆಕ್ಸ್ಟ್ ನಿಮ್ಮ ಲಾಸ್ಟ್ ಬ್ರೆತ್ ತನಕ ಯೋಗ ಮಾಡ್ಲಕ್ಕ, ಆಗ ಗಟ್ಟಿ ಮುಟ್ಟಾಯಿ ಇರ್ಲಕ್ ಅಂತ ಹೇಳಿ ಅಂತದೊಂದು ಥೀಮ್ ಅಲ್ಲಿ ನೀವು ಇದೊಂದು ಸ್ಥಳ ಆಯ್ಕೆ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ ಹೊಸ ಬದುಕಿನ ಬಗ್ಗೆ ನೀವ್ ಎಂತ ಹೇಳ್ತೀರಿ ಅನಾಥಾಶ್ರಮದ ಬಗ್ಗೆ?
2: ಹೊಸ ಬದುಕು ಒಂದು ನಮಗೊಂದು 6 ತಿಂಗಳ ಹಿಂದೆ ಇದ್ರ ಬಗ್ಗೆ ಗೊತ್ತಾಯ್ತು ವಾಣಿಶ್ರೀ ಅವರಿಂದ. ಇಲ್ಲ ಮೊದ್ಲಿಗೆ ನಾವು ನಮ್ಮ ಕ್ಲಬ್ ಇಂದ ಒಂದು 4-5 ಜನ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಬಂತು. ನೋಡ್ಕೊಂಡು ಹೋದಾಗ ನೋಡಕ್ ಬಂದವಾಗ ನಮ್ಗೆ ತುಂಬಾ ಫೀಲಿಂಗ್ ಆಯ್ತು. ಅಂತ ಹೇಳಿದ್ರೆ ನಮ್ಮ ಅಣ್ಣ ತಮ್ಮಂದಿರು ಈ ಪರಿಸ್ಥಿತಿಯಲ್ಲಿ ಇದ್ರೆ ಹೇಗೆ ಅಂತೇಳಿ ಅನ್ಸಿದವಾಗ ನಾವೇನಾದ್ರೂ ಮಾಡೋದಿದ್ರೆ ನಿಜವಾಗ್ಲೂ ನೀಡಿ ಇಲ್ಲಿದೆ. ಮತ್ತವರು ವಿನಯ ಚಂದ್ರ ಅವರು ಒಬ್ಬರು ಬಹಳ ಕಷ್ಟಪಟ್ಟವರು ಗಂಡ ಹೆಂಡತಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕಾಗ್ತದೆ ನಾವು ಇಲ್ಲಿಯೇ ಮಾಡುವ ಅಂತೇಳಿ ನಾವು ಒಂದು 3-4 ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಂಡು ಇಲ್ಲೇ ಮಾಡ್ತಾ ಇದ್ದೇವೆ. ಇದನ್ನ ನಮ್ಗೆ ತೃಪ್ತಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಿಜವಾಗ ಅವಶ್ಯಕತೆ ಇರುವಂತದ್ದು ಅವರಿಗೆ. ನಾವು ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಎಲ್ಲೆಲ್ಲೂ ಹಮ್ಮಿಕೊಳ್ಳೋಕ್ಕಿಂತ ಅವಶ್ಯಕತೆ ಇದ್ದಲ್ಲಿ ನಮ್ಮದೊಂದು ಕೊಟ್ಟವಾಗ ನಮ್ಗದು ಖುಷಿ ಕೊಡ್ತದೆ. ಹಾಗಾಗಿ ನಾವೆಲ್ಲ ಕ್ಲಬ್ನ ಸದಸ್ಯರು ಹೆಚ್ಚಿನವರು ಬಂದಿರಿ ಇವತ್ತು ಖುಷಿಯಿಂದ. ಅವರೆಲ್ಲರೂ ಸಹ ಮುಂದೆ ಅವರವರು ಪರ್ಸನಲ್ ಸಹ ಇಲ್ಲಿ ಸಹಾಯವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
1: ತುಂಬಾ ಲೈಕ್ ಹೇಳ್ರಿ ಕಲ್ಪನಾ ಭಾಸ್ಕರ್ ಅವರು, ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ ನಾವಿಪುದೀಗ ಹೊಸ ಬದುಕು ಆಶ್ರಮ ಸೇವೆ ಹೋರಾಟ ಜ್ಞಾನ ಇದೆಲ್ಲ ಕೇಂದ್ರ ಸಾಲಿಗ್ ಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ. ಒಂದ್ ಕಾಲದಲ್ಲಿ ಶಾಲೆಯಾಗಿದ್ದ ಶಾಲೆ ಮುಚ್ಚದ ಮೇಲೆ ಇವತ್ತು ಹೊಸ ಬದುಕನ್ನ ಕೊಡ್ಲಿಕ್ಕೆ ಒಂದು ದಾರಿಯಾಗಿರೋ ಸೂರಾಗಿದೆ. ಸೊ ಅದರಲ್ಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರ್ಬೋದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ ಕಡೆಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿ ಮತ್ತೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಹೊಸ ಬದುಕು ಆಶ್ರಮದಲ್ಲಿ ನಾವಿತ್ತು. ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಈ ಆಶ್ರಮದಲ್ಲಿ ನಾವು ಇವತ್ತು ಯಾಕಿತ್ತಂದ್ರೆ, ನಮ್ಮ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯಕರ ಇರಬೇಕು ಅಂದ್ರೆ ಅದಕ್ಕಾಗಿ ಯೋಗ ಅಂತ ಒಂದು ಕಾನ್ಸೆಪ್ಟ್ ಥೀಮ್ ಅಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು ನಮ್ಮೊಟ್ಟಿಗಿದ್ರೆ. ಇವರು ಆಯುಷ್ ಇಲಾಖೆ ಕುಂದಾಪುರದ, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳು. ಸೊ ಡಾಕ್ಟರ್ ಹೇಳಿ, ಈ ಕಾರ್ಯಕ್ರಮ ನೀವು ಇಲ್ಲಿ ಹಮ್ಮಿಕೊಂಡಿದ್ರೆ ಆಕ್ಚುಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶಕ್ಕಾಗಿ ಇದನ್ನ ಹಮ್ಮಿಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಒಂಚೂರು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಕ್ಕ?
3: ಖಂಡಿತವಾಗಿ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಜೂನ್ 21ನೇ ತಾರೀಕು ಏನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಯೋಜನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದರ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಆ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಈ ಹೊಸ ಬದುಕು ಆಶ್ರಮದಲ್ಲಿ ಹೆಚ್ಚಾಗಿ ನಮಗೆ ಇಲ್ಲಿ 50 ವರ್ಷ ದಾಟಿದವರೇ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವಿಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ಇರುವಂತದ್ದು ಅಥವಾ ಹೆಲ್ತ್ ಕ್ಯಾಂಪ್ ಇರುವಂತದ್ದನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಅವರ ಸಹಯೋಗದೊಂದಿಗೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಬಹುಮುಖ್ಯವಾಗಿ ವೃದ್ಧರಿಗೆ ಅವರಿಗೆ ಮಾಡುವಂತಹ ಸರಳ ಸುಲಭ ಯೋಗಗಳ ಅಭ್ಯಾಸ ಇರಬಹುದು ಅಥವಾ ಪ್ರಾಣಾಯಾಮ ಇರಬಹುದು, ಅವರು ತಮ್ಮ ದೈನಂದಿನ ಆರೋಗ್ಯವನ್ನ ಹೇಗೆ ಸುಧಾರಿಸಿಕೊಳ್ಬಹುದು ಅದನ್ನ ನಾವಿಲ್ಲಿ ನಾವು ಸರಳವಾಗಿ ಹೇಳ್ಕೊಟ್ಟಿದ್ದೇವೆ. ಒಂದು ಇನ್ನೊಂದೇನಂದ್ರೆ, ಎಲ್ಲರೂ ಕೂಡ 50 ವರ್ಷ ದಾಟಿದವರೇ ಇದ್ದಾರೆ. ಈಗ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು 50 ವರ್ಷಕ್ಕೆ ಬರುವ ಕಾಯಿಲೆಗಳು ಸಾಧಾರಣ 20-25 ವರ್ಷದಿಂದನೇ ಶುರುವಾಗ್ತದೆ. ಹಾಗಾಗಿ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಕಾಣುವಂತಹ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ಅಧಿಕ ರಕ್ತದೊತ್ತಡ ಇರಬಹುದು ಅಥವಾ ಹೆಚ್ಚಾಗಿ ಬರುವಂತಹ ಮೂಳೆ ಮಾಂಸಖಂಡಗಳ ಸಂಬಂಧಿತ ಆರ್ಥರೈಟಿಸ್ ಕಾಯಿಲೆಗಳು, ಈ ಎಲ್ಲ ಕಾಯಿಲೆಗಳನ್ನ ಈಗ ನಾವು ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆಗಳು ಅಂತಾನು ಹೇಳ್ತೇವೆ. ಮತ್ತೆ ವೃದ್ಧಾಪ್ಯದಲ್ಲಿಯೂ ಕೂಡ ಈ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತವೆ. ತತ್ ಸಂಬಂಧ ನಾವು ಹೆಚ್ಚಾಗಿ ದೈನಂದಿನ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸರಳ ಸುಲಭ ಯೋಗ ಪ್ರಾಣಾಯಾಮವನ್ನ ನಾವು ಮಾಡ್ಕೊಳ್ಬಹುದು. ಅದನ್ನೇ ಇವತ್ತು ನಾವು ತರಬೇತಿಯಾಗಿ ಇವರಿಗೆ ನೀಡಿದ್ದೇವೆ. ಇದು ಇವರಿಗೆ ಸಹಕಾರಿಯಾಗುತ್ತೆ ಅಂತ ಕೂಡ ನಾನು ಭಾವಿಸಿದ್ದೇನೆ.
1: ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅಮೃತಧಾರದ ಸ್ಪೆಷಾಲಿಟಿ ಏನಂದ್ರೆ ಹೆಣ್ಮಕ್ಳ ಇರುವಂತದ್ದು, ಮತ್ತು ಹೆಣ್ಮಕ್ಳು ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತಹ.
3: ಹೌದು, ಖಂಡಿತವಾಗಿ ಅದು ಕೂಡ ಈ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರದ ಒಂದು ಧ್ಯೇಯವಾಗಿದೆ. ನಮ್ಮ ಈ ಕ್ಲಬ್ನಲ್ಲಿ ಬಹುಮುಖ್ಯವಾಗಿ ಸದಸ್ಯರೆಲ್ಲರೂ ಮಹಿಳೆಯರೇ ಇರೋದ್ರಿಂದ ಹೆಚ್ಚಾಗಿ ನಾವು ಇಂತಹ ಒಂದು ಚಟುವಟಿಕೆಗಳನ್ನ, ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡೋದ್ರಲ್ಲಿ ನಾವು ತೊಡಗಿಕೊಂಡಿದ್ದೇವೆ.
1: ಸೂಪರ್, ಥ್ಯಾಂಕ್ ಯು. ಸೊ ಕೇಳುಗ್ರೆ, ನಾವು ಇಷ್ಟದಲ್ಲಿ ಮಾತಾಡಿದ್ದು ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳೊಂದಿಗೆ. ಕೇಂತಾರಿ ರೇಡಿಯೋ ಕುಂದಾಪುರ, ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಟ್ಟಿಗೆ ನಾನು ಆರ್ಜೆ ಜ್ಯೋತಿ, ನಮ್ಮೊಟ್ಟಿಗಿದ್ರೆ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ತಪೋವನದ ಚೀಫ್ ಕನ್ಸಲ್ಟೆಂಟ್, ನಮ್ಮೊಟ್ಟಿಗೆ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಅನ್ನ 1 ವಾರ 7 ದಿನಗಳ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಟ್ಟವರು ಇವರು. ಸೊ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ, ನೀವು ತುಂಬಾ ಅಮೃತಧಾರದಲ್ಲಿ ತುಂಬಾ ಆಕ್ಟಿವ್ ಮೆಂಬರ್, ನೀವು ಲಯನ್ಸ್ ಕ್ಲಬ್ ಕುಂದಾಪುರದ ಮಹಿಳೆಯರೇ ಇರುವಂತಹ ಅಮೃತಧಾರದಲ್ಲಿ. ಸೊ ಪ್ರತಿ ವರ್ಷ ಇಂಥದ್ದು ಒಂದೊಂದು ನೀವು ಇಟ್ಕೊಂಡೇ ಇಟ್ಕಂತ್ರಿ. ಯೋಗಕ್ಕೂ ಮತ್ತು ಈ ಹೊಸ ಬದುಕಿಗೂ ಏನ್ ಸಂಬಂಧ, ಯಾಕೆ ಇದನ್ನ ಕನೆಕ್ಟ್ ಮಾಡಿದ್ರಿ, ಏನ್ ಕಾರಣ ಹೇಳಕ್ಕ?
4: ಈ ಸರಿಯ ಇಂಟರ್ನ್ಯಾಷನಲ್ ಯೋಗ ಡೇ ದ ಥೀಮ್ ಹೆಲ್ದಿ ಏಜಿಂಗ್ ಅಂತ. ಅಂದ್ರೆ ಹಳೆಯವರೇ ಯೋಗ ಮಾಡ್ಕಂತಲ್ಲ, ಯೋಗ ಈಗ ವೃದ್ಧಾಪ್ಯ ಬೇಗ ಬರ್ತಾ ಇದೆ. ಈಗ 70 ವರ್ಷಕ್ಕೆ ಮೊದಲೆಲ್ಲ ಹಳೆಯವರು ಆಗ್ತಿದ್ದೀರ, ಈಗ 50 ವರ್ಷಕ್ಕೆ ವೃದ್ಧಾಪ್ಯದ ಲಕ್ಷಣ ಎಲ್ಲ ಬರ್ತಾ ಇತ್ತು. ಇದು ಮೇನ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಲೈಫ್ ಸ್ಟೈಲ್ ಅಥವಾ ನಮ್ಮ ಜೀವನ ಶೈಲಿ ಅಲ್ಲಿ ಆಗುವಂತ ಬದಲಾವಣೆಗಳಿಂದ ಈ ತರ ಆಗ್ತಾ ಇದೆ. ಅದಕ್ಕೆ ಯೋಗ ಇಂಟರ್ನ್ಯಾಷನಲಿ ರೆಕಾಗ್ನೈಸ್ ಆಗಿದೆ, ಆದ್ರೆ ನಮ್ಮ ಇಂಡಿಯಾದಲ್ಲಿ ಅದ್ರದ್ದು ರೆಕಾಗ್ನೈಸೇಷನ್ ಸ್ವಲ್ಪ ಕಮ್ಮಿ ಇದೆ. ಸೊ ಒಂದು ಸಾಧಾರಣ ಒಂದು 12-15 ವರ್ಷದಿಂದ ಈ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಯೋಗದ ಮಹತ್ವ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಒಂದೊಂದು ಥೀಮ್ ಅಲ್ಲೂ ಯೋಗದ ಏನು ಏನು ಪ್ರಯೋಜನಗಳಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಸರಿ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹಾಕಿದ್ದಾರೆ. ಅಂದ್ರೆ ವೃದ್ಧಾಪ್ಯರಿಗಲ್ಲ ಇದು, ಎಲ್ಲರಿಗೂ ಕೂಡ. ಸೊ ಏಜಿಂಗ್ ಅನ್ನ ಹ್ಯಾಪಿಯಾಗಿ ಆರೋಗ್ಯಕ್ಕೆ, ಸೊ ಏಜ್ ಗ್ರೇಸ್ಫುಲಿ ಅಂತ ಹೇಳ್ತಾರ, ಅದಕ್ಕೆ ಸೂಟ್ ಆಗುವ ಹಾಗೆ. ನಾವ್ ಯಾಕೆ ಈ ಆಶ್ರಮ ಅಂತ ಹೇಳಿದ್ವಿ ಅಂದ್ರೆ, ಆಶ್ರಮದಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಬಟ್ ಯೋಗ ಹೇಳಿಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳು, ಮಲಬದ್ಧತೆ ಇರ್ಬೋದು, ಅವರಲ್ಲಿ ನಿದ್ರಾಹೀನತೆ ಇರ್ಬೋದು, ಅಥವಾ ಬಾಡಿ ಗಂಟು ನೋವು, ಬಾಡಿ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿರುತ್ತೆ. ಸೊ ಅದನ್ನ ನಾವು ಗುರುತಿಸಿಕೊಂಡು ಈಗ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡ್ತಾರೆ, ಬಟ್ ಇಂಥ ಒಂದು ಆರ್ಫನೇಜ್ ಅಲ್ಲಿ ಅಥವಾ ಇಂಥ ಆಶ್ರಮಗಳಲ್ಲಿ ಸಾಧಾರಣವಾಗಿ ಯಾರು ಅಷ್ಟೊಂದು ಗಮನ ಕೊಡುವುದಿಲ್ಲ. ಅದನ್ನ ನೆನ್ಪಿಟ್ಕೊಂಡು ಅದನ್ನ ಅರ್ಥ ಮಾಡಿಸೋದಕ್ಕೆ ನಮ್ಮ ಇಡೀ ಟೀಮ್, ನೈನ್ ಸಮೃದ್ಧಧಾರ ಟೀಮ್, ನಮ್ಮ 20 ಜನರ ಒಂದು ಲೇಡೀಸ್ ಕ್ಲಬ್ ಏನಿದೆ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ಸೊ ಅದನ್ನ ನಾವು ಇಲ್ಲಿ ಪ್ರಚಾರ ಮಾಡುವ ಅಂತ.
1: ವೆರಿ ನೈಸ್, ಬ್ಯೂಟಿಫುಲ್. ಥ್ಯಾಂಕ್ ಯು ಡಾಕ್ಟರ್ ವಾಣಿಶ್ರೀ ಐತಾಲ್ ಅವರೇ. ನಿಮ್ಮ ಈ ಜೋಶ್ ಇತ್ತಲ್ಲ, ನಿಮ್ಮ ಹೆಣ್ಮಕ್ಳದ್ದು ಈ ಜೋಶ್, ಭಾರಿ ಖುಷಿ ಆಯ್ತು. ನಮ್ಮ ಹೊಸ ಬದುಕು ಆಶ್ರಮದಲ್ಲಿ ಒಂದು ಹೊಸದಾದ ಕರೆಂಟೆ ಪಾಸ್ ಆಯ್ತು.

0: ಅಮೃತ ಧಾರಾ ಲಯನ್ಸ್ ಕ್ಲಬ್ ಕುಂದಾಪುರದ ಹೆಣ್ಮಕ್ಳೇ ಇರುವಂತಹ ಸ್ಪೆಷಲ್ ಲಯನ್ಸ್ ಕ್ಲಬ್ ನ ಚಂದ್ರಿಕಾ ಧನ್ಯ ಅವರಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಿದ್ದೀವಿ
1: ಅಂದ್ರೆ, ನಾವು ಈಗ ಒಂದು 5 ವರ್ಷದಿಂದ ನಾವು ಲಯನ್ಸ್ ಕ್ಲಬ್ ನ ಒಂದು ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗೆ ವರ್ಷಕ್ಕೂ ನಮ್ದು ಮೇನ್ ಇರೋದೇ ನಮ್ಮ ಏನಾದ್ರೂ ಒಂದು ನಮ್ ಕೈಲಾಗಿದ್ದು ನಮ್ಮ ಒಂದು ಸೇವೆಯನ್ನ ಅಥವಾ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ವೇದಿಕೆಯಾಗಿ ನಮಗೆ ಲಯನ್ಸ್ ಕ್ಲಬ್ ಇದೆ. ಹಾಗಾಗಿ ಈ ಒಂದು ಯೋಗ ಅಂತ ಹೇಳಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಆಚರಣೆ ಮಾಡ್ಬೇಕಾದ್ರೆ ನಾವು ಇದರಲ್ಲಿ ಆಚರಣೆ ಮಾಡುವ ಅನ್ನೋ ಉದ್ದೇಶದಿಂದಲೇ ನಾವು ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಇವತ್ತು ಹೊಸ ಬದುಕಿಗೆ ಬಂದಿದ್ದೀವಿ ಅಂದ್ರೆ, ಯಾಕಂದ್ರೆ ಇಲ್ಲಿ ಬಂದ ಮುಗ್ಧ ಜೀವಿಗಳನ್ನ ನೋಡಿದ ತಕ್ಷಣ ನಾವು ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಬಂದು ನೋಡಿದ್ರೆ ತಿಳ್ಕೊಳ್ಬಹುದು. ಹಾಗೆ ಇದು ಸಹ ನಮ್ಗೆ ಬಹಳ ಒಂದು ಹೊಸ ವಾತಾವರಣವೂ ಹೌದು, ಮತ್ತೆ ಸಮಾಜಕ್ಕೆ ಇದು ಎಲ್ರಿಗೂ ಗೊತ್ತಾಗಬೇಕು ಈ ಒಂದು ವಿಷಯ. ಇಷ್ಟು ಒಂದು ಕೆಲಸ ಈ ಶ್ರೀ ವಿನಯ್ ಚಂದ್ರ ಅವರು ಅವ್ರ ಗಂಡ ಹೆಂಡತಿ ಸೇರಿ ಮಾಡ್ತಾ ಇರುವಾಗ ನಮ್ ಇಷ್ಟು ಆದ್ರೂ ಒಂದು ವಿಚಾರವನ್ನ ನಾವು ಒಂದು ಬಿಂದುವಿನಂತೆ ಸಮುದ್ರದಲ್ಲಿ ಒಂದು ನೀರಿನ ಬಿಂದುವಿನಂತೆ ನಾವು ಒಂದ್ ಸ್ವಲ್ಪ ಆದ್ರೂ ಸಮಾಜಕ್ಕೆ ಏನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಬಂದ್ ಮಾಡಿ ಇದರಿಂದ ನಿಮ್ಮಂತವ್ರನ್ನ ನಾವು ಕರೆದಿರೋದೆ ಅದಕ್ಕೆ ತುಂಬಾ ಪಬ್ಲಿಸಿಟಿ ಆಗ್ಬೇಕು, ವಿಚಾರ ತಿಳ್ಕೊಳ್ಬೇಕು, ಜೀವನ ಅಂದ್ರೆ ಏನು ಅನ್ನೋದು ಇಲ್ಲಿ ಬಂದ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವ ಉದ್ದೇಶದಲ್ಲಿ ಈ ಒಂದು ಜಾಗವನ್ನ ಸೆಲೆಕ್ಟ್ ಮಾಡಿದೀವಿ. ಅದರಲ್ಲೂ ನಮ್ಮ ಕ್ಲಬ್ ಅಲ್ಲಿ 3 ಜನ ಡಾಕ್ಟರ್ಸ್ ಇದಾರೆ, ನಾವ್ ಯಾಕೆ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು ಈ ಒಂದು ವಿಚಾರದಲ್ಲಿ. ಹಾಗೆ ಅವರು ಸಹ ಅದೇ ತುಡಿತದಲ್ಲೇ ಇರುವಂತಹ ಒಂದಿಷ್ಟು ಮಹಿಳೆಯ ಸಮಾನ ಆಸಕ್ತ ಮಹಿಳೆಯರಿದ್ದೇವೆ. ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಕೆಲಸ ಮಾಡುವ ಅನ್ಕೊಂಡು ಇಲ್ಲಿ
0: ಆರೋಗ್ಯ ತಪಾಸಣೆ ಕೂಡ ನೀವು ಇವತ್ತು ಆಯೋಜನೆ ಮಾಡಿದ್ದೀರಿ.
1: ಹೌದು,
0: ಒಳ್ಳೆ ಕೆಲಸ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳುಗ್ರೆ, ನೀವು ಕೇಳದ ನಮ್ಮ ಚಂದ್ರಿಕಾ ಧನ್ಯರ್ ಅವರ ಮಾತನ್ನ ನಾನು ಜ್ಯೋತಿ, ನೀವು ಕೇಂತಿಪುದ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಹಾಂಗೆ ಕೇಂತಾ ಇರಿ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಎಲ್ಲಿ ಕೇಂದ್ರ? ಸಾಲಿ ಗ್ರಾಮದ ಪಾರಂಪಳ್ಳಿಯ ಹೊಸ ಬದುಕು ಆಶ್ರಮದಲ್ಲಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಯೋಗ ದಿನಾಚರಣೆ ಅಂಗವಾಗಿ ಆಯ್ದುಕೊಂಡಿದ್ದಾರೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ನಮ್ಮೊಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಆಶಕ ಇದ್ದಾರೆ. ಆಶಕ ನಮಸ್ಕಾರ.
2: ನಮಸ್ಕಾರ.
0: ಆಶಕ ಮನೆಯಲ್ಲ ಅಂಕಲಕಟ್ಟೆ ಅಮೃತ ಧಾರಾ ಲಯನ್ಸ್ ಕ್ಲಬ್ ಕುಂದಾಪುರದ ಕೋಶಾಧಿಕಾರಿ ಇವರ. ಆಶಕ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವಯಸ್ಸು ಎಷ್ಟು?
2: 65.
0: 65 ಮುಂದ್ರೆ ನಂಬಿಕೆ ಆತಿಲ್ಲ, ಯಾಕಂದ್ರೆ 66 ನಡೀತಾ ಇದೆ, ನಡುದಲ್ಲ ಅದು ಓಡುದ. ಸೊ ಆಸಕ್ಕ ಮಾತ್ರ ಹಂಗೆ ಓಡ್ತಾನೆ ಇರ್ತಾರೆ, ಯಾಕೆಂದ್ರೆ ಪ್ರತಿದಿನ ನೀವು ಯೋಗ ಮಾಡ್ತೀರಿ ಅಲ್ದಾ? ಈ ಸಲದ ಯೋಗ ದಿನಾಚರಣೆಯ ಥೀಮ್ ಇಪ್ಪದೇ ಅದೇ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ನೀವು ಎಷ್ಟು ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿರಿ?
2: 2008
0: 2008 ಅಂದ್ರೆ ನಮ್ದು ಆಲ್ಮೋಸ್ಟ್ 18 ವರ್ಷ.
2: ಕರೆಕ್ಟ್. ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಪ್ರಿಟಿಟಿಸ್ ಕೋರ್ಸ್ ಎಲ್ಲ ಮಾಡಿದೆ. ನಾನು ತುಂಬಾ ಅಸ್ತಮಿಂದ ಆಫ್ಟರ್ ಡೆಲಿವರಿ ನಾನು ತುಂಬಾ ಅಸ್ತಮದಿಂದ ಬಳಸಿದ್ದೆ. ಆದ್ಮೇಲೆ ನಾನು ತುಂಬಾ ಯೋಗ ಕ್ಲಾಸ್ಗೆಲ್ಲ ಹೋದ ಮಾಡ್ತಾ ಇದ್ದೆ, ಬಿಡ್ತಾ ಇದ್ದೆ. ಹಂಗೆ ಆಯ್ತು. 2008 ಸುದರ್ಶನ ಕ್ರಿಯೆ ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಮಾಡಿ ಅದ್ರಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿ ಅದ್ರಲ್ಲಿ ಪ್ರಿಟಿಟಿಸಿ ಮಾಡಿ ನಮ್ಮ ಮನೆಯಲ್ಲೂ ಕೆಲವು ಕೋರ್ಸ್ ಮಾಡಿದ್ವಿ ಹೆಡ್ ಟೀಚರ್ ಅವ್ರ ಮುಖಾಂತರ. ಅದಂದ ನಾನು ಏನ್ ಹೇಳುದು ಅಂದ್ರೆ, ವೃದ್ಧಾಪ್ಯ ಅದೊಂದು ಇದಲ್ಲ ನಮ್ಗೆ. ನಾವು ನಮ್ಮನ್ನ ನಾವು ಹೇಗ ಯೋಗದಿಂದ ನಾವು ಅದನ್ನ ವೃದ್ಧಾಪ್ಯ ಹೇಗ ಮುಚ್ಚಿಕೊಳ್ಬೇಕು ಅದು ನಮ್ಗೆ ಬೇಕು. ಯಾಕಂದ್ರೆ ನಾನೀಗ ಎಲ್ಲ 65 ವರ್ಷ ಆದ್ರೂ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡುದು, ಆಯ್ತಾ? ಯಾಕಂದ್ರೆ ಯೋಗದಿಂದ ನಮ್ಗೆ ಶಕ್ತಿ ಬರುತ್ತೆ, ಮತ್ತೆ ಒಂದು ಆತ್ಮತೃಪ್ತಿ ಬರುತ್ತೆ ನಮ್ಗೆ. ಯೋಗ ನಮ್ಗೆ ಎಲ್ಲದು, ಫಿಸಿಕಲಿ, ಮೆಂಟಲಿ, ಫೈನಾನ್ಸಿಯಲಿ ಎಲ್ಲದರಲ್ಲೂ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಆದ್ರಿಂದ ಇವರಿಗೆಲ್ಲ ಇದು ಮೇನ್ ಬೇಕು. ಯಾಕಂದ್ರೆ ವಿನಯ್ ಚಂದ್ರದ್ದು ಈ ಹೊಸ ಬದುಕು ನೋಡಿಯೇ ನಮ್ಗೊಂಥರ ಉಳುವೆ ಬರುವಷ್ಟಾಯ್ತು ನಮ್ಗೆ. ಫಸ್ಟ್ ವಾಣಿಶ್ರೀ ಅವರಿಂದ ನಮ್ಗೆ ಪರಿಚಯ ಆಯ್ತು, ಆಯ್ತಾ? ಇವರಿಗೆ ಬೇಕು, ಯಾಕಂದ್ರೆ ಈ ಏಜ್ ನಲ್ಲಿ ಅವರಿಗೆ ಕಾಲು ನೋವು, ಸೊಂಟ ನೋವು, ಕೈ ನೋವು, ಕುತ್ತಿಗೆ ನೋವು ಎಲ್ಲ ಮಾಮೂಲದು ಬಂದೇ ಬರುತ್ತೆ ಪ್ರಾಯದ ಬಂದಿದ್ರ ಮೇಲೆ. ಅದನ್ನ ಈ ಯೋಗದಿಂದ ನಾವು ಅದನ್ನ ಸರಿ ಮಾಡ್ಕೊಳ್ಳೋದು.
0: ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಯೋಗ ಮಾಡ್ತೀರಿ?
2: ನಾನು 5 ಕಾಲದಿಂದ ವಾಕಿಂಗ್ ಹೋತೆ, ವಾಕಿಂಗ್ ಹೋಗಿ 6:30 ಬತ್ತೆ, 6:30 to 7:30 ತನಕ ನಂದು ಮಾಡ್ತೇನೆ.
0: ಕೇಳಲಿಲ್ಲ. ಸೂಪರ್ ಸೂಪರ್ ಅಕ್ಕ, ನಂಗೆ ಖುಷಿ ಅದು ಎಂತ ಕೇಂದ್ರ, ನೀವು ಅಷ್ಟು ಅಷ್ಟು ಜೋಶ್ಫುಲ್ಲಿ, ಕಾನ್ಫಿಡೆಂಟ್ ಆಗಿ, ಖುಷಿಯಲ್ಲಿ ಬದುಕನ್ನು ಲೀಡ್ ಮಾಡ್ತಾ ಇದ್ರೆ ಅದೆಲ್ಲ ಕಾರಣ ಯೋಗ ಅನ್ಸುತ್ತೆ.
2: ಯೋಗ 100% ಯೋಗ ಅಲ್ಲ,
0: 100% ಮತ್ತೆ ಹೇಳ್ತಾಳ, ಶುರು ಮಾಡಿ ನೀವು ಯೋಗ. ಯೋಗ ಮಾಡುವುದೇ ಒಂದು ಯೋಗ. ಥ್ಯಾಂಕ್ ಯು ಅಶೋಕ, ಥ್ಯಾಂಕ್ ಯು ಸೋ ಮಚ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ನಾವು ಹೊಸ ಬದುಕು ಆಶ್ರಮದಲ್ಲಿತ್ತು. ನಮ್ಮೊಟ್ಟಿಕಾಣಿ ರಾಜಶ್ರೀ ಇದ್ದಾರೆ. ರಾಜಶ್ರೀ ಯಾರಂತ ಕೇಂದ್ರೆ, ಈ ಹೊಸ ಬದುಕು ಆಶ್ರಮ ಪಾರಂಪಳ್ಳಿಯಲ್ಲಿ ಅಂದ್ರೆ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಏನ್ ಶುರುವಾಯ್ತು ಅದಕ್ಕೆ ರಾಜಶ್ರೀ ಮತ್ತೆ ವಿನಯ ಚಂದ್ರ ಸಾಸ್ತಾನ ಇವರೇ ಕಾರಣ. ಇವರಿಬ್ರು ದಂಪತಿಗಳು, ಇವರಿಬ್ರು ಆತ್ಮ ಸಂಗಾತಿಗಳನ್ಬಹುದೇನೋ. ಯಾಕಂದ್ರೆ ಎಲ್ಲೊಟ್ಟಾದ್ರು ಒಂದೇ ಸರ್ವಿಸ್ಗೆ ಗಂಡ ಹೆಂಡತಿ ಇಬ್ರು ಓಕೆ ಓಕೆ ಅಂತ ಹೇಳಿ ಒಟ್ಟಾಗಿ ಮಾಡ್ಬೇಕಲ್ಲ ಅಂತದೊಂದು ಒಳ್ಳೆ ಉದ್ದೇಶ. ಸೊ ರಾಜೇಶ್ ಅವರು, ಈ ಹೊಸ ಬದುಕು ಶುರು ಮಾಡೋಕೆ ಕಾರಣ ಎಂತ?
3: ಕಾರಣ ಅಂದ್ರೆ ಅವ್ರು ಮುಂಚೆನೆ ಮಾಡ್ಕೊಂಡ್ ಬಂದಿದ್ದದು ಸೋಷಿಯಲ್ ಮಾಡ್ಕೊಂಡ್ ಬಂದ್.

0: ಅಂದ್ರು. ಮತ್ತೆ ಹೇಳಿ ಹೇಳಿದ್ ಹೀಗೆ ಮಾಡುವ ನಟಿಸು ಹೇಳಿದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ರೆ ತುಂಬಾ ಇದ್ದಿದ್ರು, ಬೇಡ ಆಮೇಲೆ ವರ್ಕ್
1: ಫಸ್ಟ್ ಹೇಳಿದ್ ನೀವಾ ಶುರು ಮಾಡುವಂತ?
0: ಅವ್ರು ಹೇಳಿದ್ರು ಮಾಡುವ ಅಂತ. ಅದಕ್ಕೆ ನಾ ಹೇಳಿದ್ರೆ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಕಷ್ಟ ಬೇಡ ಅಂತ, ಫ್ಯಾಮಿಲಿ ಎಲ್ಲ ಮನೇಲೆಲ್ಲ ಸ್ವಲ್ಪ ಇದ್ ಮಾಡ್ತಿದ್ರು, ಈಗ ಅಡ್ಡಿಲ್ಲ ಈಗ ಮಾಡುವ ಹಾಗೆ ಹೀಗೆ ಅಂತೆಲ್ಲ
1: ಹೇಳಿ. ಈಗ ನೀವು ಪ್ರೆಗ್ನೆಂಟ್ ಬೇರೆ, ಆದ್ರೂ ನೀವಿಬ್ರೆ 55 ಜನ ಯಾರಿದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಅಡುಗೆ ಅದು ಇದು ಎಲ್ಲ ನೀವೇ ಮಾಡ್ಕಂತ್ರಿ, ಬೇರೆ ಕೆಲ್ಸಕ್ಕೆ ಯಾರು ಇಲ್ಲ, ಹ್ಯಾಂಗ್ ಮ್ಯಾನೇಜ್ ಮಾಡ್ತ್ರಿ?
0: ಆಗುತ್ತೆ ತೊಂದ್ರೆ, ದೇವ್ರ ಇಚ್ಛೆ ದೇವರ ಆರೋಗ್ಯ ಕೊಡ್ತಾರೆ
1: ಆಗ್ತಂತ ಆ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೊಂದು ಇದೊಂದು ಉದ್ದೇಶ ಇದೆಯಲ್ಲ, ಸರ್ವ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು. ಅದ್ರಲ್ಲಿ ವಿಶೇಷ ಅಂತ ಅಂದ್ಕೊಂಡ್ರೆ ಇವ್ರಿಲ್ಲ ಆಶ್ರಮ ಮಾಡ್ಕೊಂಡು ಅಲ್ಲೆಲ್ಲೋ ಇಲ್ಲ, ಈ ಆಶ್ರಮದಲ್ಲೇ ಒಂದ್ ಪರ್ದಿ ಕಟ್ಕೊಂಡು ಒಂದ್ ಚಂದ್ ಬೆಡ್ ಇಟ್ಕೊಂಡು ಅಲ್ಲೇ ಅವ್ರ ಮನೆ, ಅವ್ರ ವಾಸನೂ ಇಲ್ಲ, ಅವ್ರೇನ್ ತಿಂತಾರೆ ಅದನ್ನ ಇವರು ತಿಂತಾರ, ಇವ್ರೇನ್ ತಿಂತಾರೆ ಅದನ್ನ ಅವ್ರು ತಿಂತಾರೆ.
0: ಅಡಿಗೆ ನಾವೇ ಮಾಡುದಲ್ಲ, ನಾವು ಅಡಿಗೆ ಮಾಡಿದಲ್ಲಿ ನಾವು ಅದೇ ತಿನ್ನುದು, ಅವ್ರಿಗೆ ಅದೇ ಹಾಕುದು,
1: ಅವರೊಟ್ಟಿಗೆ ಐ ಕಮ್.
0: ಹೌದು ಅದೇ.
1: ಈಗ ಹೆರಿಗೆ ಎಲ್ಲ ನೆಕ್ಸ್ಟ್ ಇಲ್ಲೇ
0: ಇಲ್ಲ ಇಲ್ಲ ಇಲ್ಲ
1: ಮತ್ತೆ ಇಲ್ಲ
0: ಎಲ್ಲ ಇಲ್ಲ,
1: ಇದೇ ನಿಮ್ಮ ಮನೆ, ಇದೇ ನಿಮ್ಮ ಬದುಕು,
0: ಇದೇ ಬದುಕು, ಹೊಸ ಬದುಕು,
1: ಹೊಸ ಬದುಕು ಶುರುವಾದದ್ದು. ಸೊ ಶುರುವಾದದ್ದು ಬಾರಿ ಒಳ್ಳೆ ಆಯ್ತು, ಎಷ್ಟೋ ಜನಕ್ಕೆ ಇದೊಂದು ಹೊಸ ಬದುಕೇ ಆಯ್ತು ಅಲ್ದಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಂಗೆ ನಡೀತಾ ಇರ್ಲಿ, ಹಂಗೆ ನಮ್ಮನ್ನ ಕಾಂತಿಪ್ಪರ ನೀವ್ ಯಾರೇ ಇರಿ, ನಿಮ್ಗೇನಾದ್ರೂ ಇಲ್ಲ ನಾನು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಕ್ ಅಥವಾ ನಾನೊಂದ್ಸಲ ಬಂದು ಹೊಸ ಬದುಕನ್ನ ಕಾಣಕ್ ಅಂತ ಇದ್ರೆ ಡೆಫಿನೆಟ್ಲಿ ಬನ್ನಿ ಸಾಲಿಗ್ರಾಮಕ್ ಬನ್ನಿ, ಅಲ್ಲಿ ಪಾರಂಪಳ್ಳಿ ಗ್ರಾಮ ರಿಕ್ಷದಲ್ಲಿ ಕೂಕೊಂಡ್ರು ಸಹಕಾರಂಗ್ ಬಂದ್ರು ಅಲ್ಲಿ ಹೊಸ ಬದುಕು ಆಶ್ರಮ ಎಲ್ಲಿ ಅಂತ ಕೇಂದ್ರ ಹೇಳಿದ್ರ ಗೂಗಲ್ ಅಂಗ್
0: ಸಿಕ್ಕಿತ್ತು,
1: ಗೂಗಲ್ ಅಂಗಿತ್ತು ಡೈರೆಕ್ಷನ್ ಹಾಕೊಂಡ್ ಬನ್ನಿ ಅಕ್ಕ. ಥ್ಯಾಂಕ್ ಯು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಎಂತ ವಿಶೇಷ ಕೇಂದ್ರ ಇವತ್ತು, ಹೊಸ ಬದುಕು ಆಶ್ರಮದಲ್ಲಿದ್ವಿ ನಾವು, ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಇಪ್ಪದ, ಇದೆಲ್ಲ ಹೇಳ್ತಾ ಇತ್ತಲ್ಲ. ಇದನ್ನ ಶುರು ಮಾಡಿದವ್ರು ಇವರೇ, ಕಣ್ ಎಷ್ಟು ಹೆಂಗಿದ್ದಾರೆ, ಏನ್ ಹಳತ್ತಾಯಿ ಓಕೆ, ಮತ್ತೆ ನಾನು ಈಗ ಜಗತ್ತಿಗೆ ಏನಾದ್ರು ಕೊಡಬೇಕು ಅಂತ ಡಿಸೈಡ್ ಮಾಡದಲ್ಲ, ತುಂಬಾ ಹೆಂಗ್ ಇಪ್ಪತ್ತಿಗೆ ವಿನೇಶ್ ಅಂದ್ರೆ ನಂಗೆ ಸಾಸ್ತಾಂದಾರ ಮೊದಲೇ ಗೊತ್ತಿದ್ದಿತ್ತು. ನಮ್ಮ ಸಾಸ್ತಾನ ಅಥವಾ ನಮ್ಮ ಈ ಹೆದ್ದಾರಿ ಇದೆಯಲ್ಲ, ಹೆದ್ದಾರಿ ಇಕ್ಕೆಲೆಗಳಲ್ಲಿ ಗಿಡ ನೆಟ್ಟು ಅದನ್ನ ಮರ ಮಾಡ್ಕಂತೇಳಿ ಹೊರಟಾರ, ಬಟ್ ಎಲ್ಲ ಮರ ಗಿಡನ್ನೆಲ್ಲ ಕೊಡ್ದು ಕೊಡ್ದು ಹಾಕುದು ಕಂಡ ಇದಾಪದಲ್ಲ ಮರೆ, ಮನ್ಸನ್ನಾರು ಎಂತರು ಮಾಡೋಕತ್ತ ಅಂತ ಈ ಹೊಸ ಬದುಕಿಗೆ ಬಂದದ್ದ ವಿನಿ ಅವರೇ.
2: ಹೌದು, ಕರೆಕ್ಟ್
1: ಕರೆಕ್ಟ್
2: ಕರೆಕ್ಟ್.
1: ಸೊ ಯಾಕೆ ಅಂದ್ರೆ ಧೈರ್ಯ ಬೇಕಿದಕ್ಕೆ, ನಮ್ಗೆ ಮನೆಗೆ ಒಬ್ರು ಹಳೆಯರಿದ್ರೆ ಸೊತ್ತೆ ಕೊಂಡು ಕಮ್ಕಾತಿಲ್ಲ ಅಂತದ್ರಲ್ಲಿ ಇಲ್ಲಿ 55 ಜನನ ಹಾಕೊಂಡಿದ್ದೀರಿ ನೀವು. ಅದ್ರಲ್ಲಿ ಎಲ್ಲಾ ಕ್ಯಾಟಗರಿ ಅವರು ಇದ್ದಾರೆ, ಅಂದ್ರೆ ಹೇಳಿದ ಅರ್ಥ ಇದ್ದವರು, ಕೆಮಿಕ್ ಎಂದಿದ್ದು ಎಲ್ಲಾ ತರದವ್ರು ಇದ್ದಾರೆ ಇಲ್ಲಿ ಅಲ್ದಾ?
2: ಎಲ್ಲ ಇದ್ದಾರೆ,
1: ಪ್ರತಿಯೊಬ್ರು ಇದ್ದಾರೆ,
2: ಏಜ್ಡ್ ಇದ್ದಾರೆ, ಬೆಡ್ ರಿಡನ್ ಇದ್ದಾರೆ, ಒಬ್ರು ನೀವಿನ್ನು ನೋಡ್ಲಿಲ್ಲ, ಅವರದ್ದು ತುಂಬಾ ಬ್ಯಾಡ್ ಇದೆ, ಲಾಸ್ಟ್ ರೂಮ್ ಅಲ್ಲಿ ಇದ್ದಾರೆ, ಇವತ್ತಿಲ್ಲ ನಾಳೆ ಆತರ ಸಿಚುವೇಶನ್ ಇದೆ. ಅಜ್ಜರ ಕಡೆಗೆ ಹಾಕಿದ್ವಿ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಿ ಅಂತೇಳಿ, ಯಾಕಂದ್ರೆ ಹೇಳಲಿಕ್ಕಾಗಲ್ಲ. ಹಾಗೆ ಇರುವಷ್ಟು ದಿನ ಈಗ ಲಿಕ್ವಿಡ್ ಐಟಮ್ ಅನ್ನ ತಗೊಳ್ತಾರೆ, ಗ್ಲೂಕೋಸ್ ಕುಡಿತಾರೆ.
1: ನಾ ಕೇಂಬುದು ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು, ಇದನ್ನು ಸಾಮಾನ್ಯ ಅಲ್ಲ. ನೀವಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆತಿತ್ತು, ಅದಕ್ಕೆ ಹಿಡ್ದಿಡ್ದು ನಿಲ್ಲಿಸಿ ಅವನ್ನ ಕರೆದು ಕೂರಿಸಿ ಅಂತ ತಾಳ್ಮೆ ಇದು ಬೇಕಪ್ಪ ಅಂತ ಅನ್ಸೋದು ಅಂತದ್ರಲ್ಲಿ ನೀವ್ ಹೆಂಗೆ ಈ ಡಿಸಿಷನ್? ರಾಜಶ್ರೀ ಅವರು ಇವ್ರು ಸಪೋರ್ಟ್ ಆಗಿ ಪಕ್ಕದಾಗ ನಿಂತ್ಕೊಂಡಿದ್ರು, ಸಪೋರ್ಟ್ ಆಗಿರೋರು ಗಂಡನಿಗೆ ಇದೆಲ್ಲ ಕೆಲಸಗಳಲ್ಲೂ. ಸೊ ಹೆಂಗ್ ಈ ಡಿಸಿಷನ್?
2: ಸಪೋರ್ಟ್ ಅಲ್ಲ, ನನ್ಕಿಂತ ಹೆಚ್ಚುಗಳ ಜಾಸ್ತಿ ಕೆಲಸ ಮಾಡುದು. ನಾನೆಲ್ಲಾರು ನಿದ್ರೆ ಮಾಡಿದ್ರು ಮಧ್ಯೆ ಪಟ್ಟ 3 ಗಂಟೆಗೆ ಟೀಗ್ ಅಂತ ಎಬ್ಸ್ತಾ ಇರ್ತಾಳೆ. ನಾನು ಹೇಳಕ್ಕೆ ಎಲ್ಲ ಸರಿ 10 ಸರಿ ಎಬ್ಸ್ಬೇಕು ಅಂದ್ರೆ ಅಷ್ಟು ಮೈಂಡ್ ಸ್ಟ್ರೆಸ್ ಅಲ್ಲಿ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ. ಮಧ್ಯಾಹ್ನ ಇಲ್ಲ ರಾತ್ರಿ ಒಂದ್ ಸ್ವಲ್ಪ ರೆಸ್ಟಿಗೆ ಬಿದ್ರೆ ಅದು ಹೇಗೆ ನಿದ್ದೆ ಬರುತ್ತೆ ಹೇಳಿಕ್ಕಾಗಲ್ಲ, ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಆಗುತ್ತೆ. ಕೆಲವು ಸಾರಿ ಹಾಸ್ಪಿಟ್ಲಿಗೆ ಹೋದ್ರೆ ರಾತ್ರಿ ಒಂದ್ಸರಿ ವಿಸಿಟ್ ಮಾಡಿ ಬರ್ಬೇಕಾಗತ್ತೆ. ಒಂದಿಬ್ರು ಈಗ ಇದ್ದಾರೆ ಅಜ್ಜರಕಾಡಲ್ಲಿ, ತುಂಬಾ ಬ್ಯಾಡ್. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ತಿಂಡಿಗೆ ರೆಡಿ ಮಾಡಬೇಕು. ಯಾರದಾದ್ರೂ ತಿಂಡಿ ಇದ್ರೆ ನಮ್ಗೆ ಬೋರ್ ಆಗುತ್ತೆ, ಯಾಕಂದ್ರೆ ತಿಂಡಿ ಮಾಡಿ ಮಾಡಿ ಅದೊಂದು ಅಭ್ಯಾಸ ಆಗಿದೆ. ಕೆಲವು ಸಾರಿ ಇವಳು ಕೇಳ್ತಾಳೆ ನಿಮ್ಗೆ ತಿಂಡಿ ಮಾಡಿ ಬೇಜಾರಾಗೋದಿಲ್ವಾ ಡೈಲಿ ಅಂತೇಳಿ, ಅದೊಂದು ರುಟೀನ್ ಆಗಿದೆ. ಮತ್ತೆ ಇಲ್ಲಿ ಇದುವರೆಗೂ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗಂಜಿ ಹಾಕಿದ್ದೇ ಇಲ್ಲ, ವೆರೈಟಿ ತಿಂಡಿ ಮಾಡ್ತೀವಿ. ಅವಲಕ್ಕಿಯಲ್ಲಿ ಒಂದು 7-8 ಬಗೆ ಮಾಡ್ತೀವಿ, ಹುಳಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಮತ್ತೆ ಕೆಂಪು ಅವಲಕ್ಕಿ, ಎಲ್ಲೋ ಅವಲಕ್ಕಿ, ವೆರೈಟಿ ವೆರೈಟಿ ಮಾಡ್ತೀವಿ. ಮತ್ತೆ ತಿಂಡಿಯಲ್ಲಿ ಇಡ್ಲಿ, ಬನ್ಸು, ಪೂರಿ ಎಲ್ಲ ನಾವೇ ಮಾಡುದು, ಇಲ್ಲಿ ಕೆಲಸದವ್ರು ಯಾರಿಲ್ಲ. ಮತ್ತೆ ಪೊಂಗಲ್, ರೈಸ್ ಬಾತ್ ಅಲ್ಲಿ ಪುದೀನ ರೈಸ್, ಪಾಲಕ್ ರೈಸ್, ಟೊಮೆಟೊ ರೈಸ್, ಪಲಾವ್, ಇದೆಲ್ಲ ನಾವು ವೆರೈಟಿ ವೆರೈಟಿ ಮಾಡ್ತೀವಿ.
1: ನೀವಿಬ್ರೆ ಎಲ್ಲದು ಸರ್ವವು ಈ ಕ್ಲೀನಿಂಗ್ ಎಲ್ಲ ಮಾಡಿದ್ರು? ಮತ್ತೆ
2: ಕ್ಲೀನಿಂಗ್ ನಾವೇ ಮಾಡ್ತೀವಿ. ಮತ್ತೆ ಇಲ್ಲಿ ಟೈಮ್ ಟೇಬಲ್ ಇದೆ, ಆಶ್ರಮದವರು ಅವರ ಟೈಮ್ ಟೇಬಲ್ ಗೆ ಅವರು ಮಾಡ್ತಾರೆ. ಅವರ ತಟ್ಟೆ ತೊಳೆಯುವಂತದ್ದಿರ್ಬೋದು, ಮತ್ತೆ ಗುಡ್ಸಿ ಕ್ಲೀನ್ ಮಾಡುವಂತದ್ದಿರ್ಬೋದು, ಅದೆಲ್ಲ ಮಾಡ್ತಾರೆ.
1: ಅವರ ಚಿಕಿತ್ಸೆ ಅದು ಇದು ಅದ್ರ ಖರ್ಚು ಎಲ್ಲ ಹೆಂಗ್ ನೀವು ನಿಭಾಯಿಸ್ತೀರಿ?
2: ಅದು ನಾವೇ ಇದು ಮಾಡುವಂತದ್ದು,
1: ಎಲ್ಲದು ಇವರೇ ಕೇಮುಕವ್ರೆ, ಎಲ್ಲದು ಪ್ರತಿಯೊಂದು ಇವರೇ. ಹಂಗ ಈ ಖರ್ಚುನ ಹೆಂಗೆ ನೀವು? ಈಗ ದುಡ್ಡು ಬೇಕಲ್ಲ ಮಾರ್ರೆ, ಎಂತ ಮಾಡ್ಕೊರೋ? 55 ಜನ ಇದ್ದಾರೆ, ಸೊ ಅವ್ರದ್ದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅದರೊಟ್ಟಿಗೆ ಉಳಿದೆಲ್ಲ ಖರ್ಚುಗಳು, ಕ್ಲೀನಿಂಗು, ಮೇಂಟೆನೆನ್ಸ್, ಎವ್ರಿಥಿಂಗ್ ಎಲ್ಲ ಇದೆಯಲ್ಲ, ಹೆಂಗ್ ಮಾಡ್ತೀರಿ?
2: ಖರ್ಚು ಅಂದ್ರೆ ಕನ್ಸ್ಟ್ರಕ್ಷನ್ ಇದು ಮಾಡ್ತೀವಿ ನಾನು.
1: ಈ ಎಡ್ಕಂಗದು ಇತ್ತ ಮತ್ತೆ
2: ಅದು ಇತ್ತ ಮತ್ತೆ ಮೋಷನ್ ಗ್ರಾಫಿಕ್ ಡಿಸೈನರ್ ವರ್ಕ್ ಮಾಡ್ತೆ, ಇಲ್ಲೇ ವರ್ಕ್ ಮಾಡ್ತೆ. ನಂದು ಹಳೆ ಕ್ಲೈಂಟ್ಸ್ ಮಾತ್ರ, ಹೊಸದ ಯಾವ್ದು ಕ್ಲೈಂಟ್ಸ್ ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನಂಗೆ ತುಂಬಾ ಹೆವಿ ಆಗುತ್ತೆ. ಮತ್ತೆ ಯಾರಾದ್ರೂ ಡೋನರ್ ಬರ್ತಾರೆ, ನಿಮ್ಮಂತ ಡೋನರ್ ಬಂದ್ರೆ ಒಂದಿಷ್ಟು ಕೊಡ್ತಾರೆ. ಕೆಲವರು ಬೆಳಿಗ್ಗೆ ಡೋರ್ ತೆಗಿಬೇಕಾದ್ರೆ ಗ್ರೋಸರಿ ಇದೆಲ್ಲ ಇಟ್ಟೋಗ್ತಾರೆ. ನಿನ್ನೆ ನಾವೊಂದು ಗ್ರೋಸರಿ ತಗೊಂಡ್ ಬಂತು, ಸಾಧಾರಣ ಇಲ್ಲೆಲ್ಲ ಇರಬೇಕು, 14,000-15,000 ಏನೋ ಆಯ್ತು, ಬರೀ ಒಂದ್ ತಿಂಗಳಿದ್ದು. ಅದು ನಮ್ಗೆ ಬೇಕಾಗಿರೋ ಐಟಮ್ ರೈಸ್ ಅದು ಇದೆಲ್ಲ ಬಿಟ್ಟು ಅಂದ್ರೆ ಕೆಲವೊಂದ್ ಇದಕ್ಕೆ ನಮ್ಗೆ ಕಾಸ್ಟ್ಲಿ ಆಗತ್ತೆ. ಕೆಲವು ಸುಮಾರು ಕೆಲಸ ಇರುತ್ತೆ, ಅದಕ್ಕೆಲ್ಲ ಕೆಲವೆಲ್ಲ ನಾವು ತರಲೇಬೇಕಾಗತ್ತೆ. ಮತ್ತೆ ಮೆಡಿಸಿನ್ ಬೇಕಾಗತ್ತೆ, ಮೆಡಿಸಿನ್ ಇದೆ, ಒಂದು 17,000 ಸಾಲ ಇದೆ. ಈಗ
1: ಸಾಲ ಕೂಡ ಇದೆ. ಓಕೆ, ಈಗ ಅಮೃತ ಧಾರೆ ಲಯನ್ಸ್ ಕ್ಲಬ್ ಕುಂದಾಪುರದವರು ಎಲ್ಲರೂ ಬಂದ್ರು, ಆಯುಷ್ ಇಲಾಖೆ ಕುಂದಾಪುರ ಇವರೆಲ್ಲ ಸೇರಿ ವಿಶ್ವ ಯೋಗ ದಿನಾಚರಣೆನ ನಿಮ್ಮ ಹೊಸ ಬದುಕುವಲ್ಲೇ ಮಾಡ್ತಾ ಇದ್ರು. ಅವ್ರಿಗೆ ಯೋಗ ಹೇಳ್ಕೊಡೋದು ಒಂದು ದಿನನಿತ್ಯಕ್ಕೆ ಆಪದು ಸಣ್ಣ ಪುಟ್ಟದ್ದು, ಯಾಕಂದ್ರೆ ಅವ್ರ ಹತ್ರ ಯೋಗ ಮಾಡಿಸೋದು ಕಷ್ಟವೇ ಇದೆ. ಇವನ್ ಕೈ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕಾಲ್ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕೈ ತಿರ್ಸಿ ಅಂದ್ರೆ ಗೊತ್ತಾತಿಲ್ಲ, ಕೆಲವರಿಗೆ ಭಾಷೆಯೂ ಗೊತ್ತಿಲ್ಲ, ಎಲ್ಲೆಲ್ಲಿ ಅವರೆಲ್ಲ ಇದ್ದಾರೆ?
2: ಸಾಧಾರಣ ನಾವು ಭಾರತ ಸುತ್ತಿದ್ರೆ ಭಾರತ ನೋಡಬಹುದು, ಇಲ್ಲಿ ಎಲ್ಲ ಸ್ಟೇಟ್ ಅವರು ಇದ್ದಾರೆ, ಇಲ್ಲೇ ನೋಡಬಹುದು ಭಾರತವನ್ನ.
1: ಹೊಸ ಬದುಕಲ್ಲೇ
2: ಯಾಕಂದ್ರೆ ತಮಿಳ್ ಇದ್ದಾರೆ, ಮಲಯಾಳಿ ಇದ್ದಾರೆ, ಬೆಂಗಾಲ್ ಇದ್ದಾರೆ, ಪಂಜಾಬ್ ಇದ್ದಾರೆ, ಯುಪಿ, ಮಧ್ಯಪ್ರದೇಶ, ಕೆಲವರು ಒಂದ್ ಇಬ್ಬರು ಆದಿವಾಸಿ ಇದ್ದಾರೆ.
1: ಇಲ್ಲಿ ಸಿಕ್ಕಿದ್ರು ನಿಮ್ಗೆ ಹೇಗೆ ಅಂತ
2: ಅಂದ್ರೆ, ಕೆಲವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಕೆಲವೊಂದು ದೇವಸ್ಥಾನದಲ್ಲಿ, ಅಂದ್ರೆ ಇದು ಹೇಳೋದ್ ಕಷ್ಟ ನನಗೆ.
1: ಅಲ್ಲ, ನೀವೇ ಹೋಗಿ ಕರ್ಕ ಬರ್ತೀರಿಯಾ ಅಥವಾ ಅವರೇ ಯಾರು ಹುಡ್ಕೊಂಡ್ ಬಂದ್ ಇಲ್ಲಿ ಬಿಡ್ತೀರಾ ಹೆಂಗೆ?
2: ನನ್ಗೆ ತಂದೆ ನೋಡ್ಲಿಕ್ಕೆ ಆಗಿಲ್ಲ, ಇಲ್ಲಿ ಬಿಡೋದು ಆತರ ಆಪ್ಷನ್ ಇಲ್ಲ. ಬಿಗ್ ಮಾಡ್ತಾ ಇದ್ದವರನ್ನ ಇದನ್ಗೆ ಹೇಳೋದು ಕಷ್ಟ, ಯಾಕಂದ್ರೆ ನಾನು ಅದು ಹೇಳಲ್ಲ ಇದುವರೆಗೆ, ಆ ವರ್ಡ್ಸ್ ಅನ್ನ ಹೇಳಲ್ಲ. ಅವರನ್ನ ಪೊಲೀಸ್ ಇಲ್ಲ ಅಲ್ಲಿ ಸೋಷಿಯಲ್ ವರ್ಕರು ಇಲ್ಲ ಯಾರೋ ಹತ್ರದವರು ಈ ತರ ಇದ್ದಾರಂತ ಹೇಳ್ತಾರೆ, ವಿಡಿಯೋ ಕಳಿಸ್ತಾರೆ, ಮತ್ತೆ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಕೆಲವು ಸಾರಿ ಪೆಟ್ಟು ತಿಂದದ್ದು ಇದೆ, ಅವ್ರು ಹೊಡಿತಾರೆ, ಕಲ್ಲಲ್ಲಿ ಹೊಡಿಯಕ್ ಬರ್ತಾರೆ, ನಮ್ಮ ಕಾರ್ ಇದ್ ಗ್ಲಾಸ್ ಎಲ್ಲ ಹೊಡಿಯಕ್ ಇದ್ ಮಾಡ್ತಾರೆ. ಹೇಗೋ ಇದ್ ಮಾಡ್ಕೊಂಡು ಇದ್ ನಿಭಾಯಿಸ್ತೀವಿ. ಮತ್ತೆ ವಿಶ್ವ ಯೋಗ ದಿನಕ್ಕೆ ಅಮೃತ ಧಾರತ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೆಲ್ತ್ ಚೆಕಪ್ ಮಾಡ್ತಾ ಇದಾರೆ. ಅಷ್ಟೇ ಅಲ್ಲ, ಅಮೃತಧಾರದವರು ನಮ್ಮ ಆಶ್ರಮಕ್ಕೆ ಅವರ ಮನೋರಂಜನೆಗೆ ದೊಡ್ಡ ಟಿವಿ ಕೊಟ್ಟಿದ್ರು. ಮತ್ತೆ ನಮಗೆ ಕಮರ್ಷಿಯಲ್ ಮಿಕ್ಸಿ ಬೇಕಿತ್ತು, ಅದನ್ನ ನೋಡಿ ನಮ್ಮ ಅಮೃತಧಾರ ಅವರು ವಾಣಿಶೇಖ ಅವರು ದೊಡ್ಡ ಮಿಕ್ಸಿ ಕೊಟ್ಟಿದ್ರು. ಮತ್ತೆ ವಾಣಿಶೇಖ ಅವರು ನಮ್ಮ ಆಶ್ರಮದಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ, ಮತ್ತೆ ಡೆತ್ ಆದ್ರೆ ಇಮಿಡಿಯೇಟ್ ಬಂದು ಸರ್ಟಿಫಿಕೇಟ್ ಅನೌನ್ಸ್ ಮಾಡ್ತಾರೆ ಡೆತ್ ಆಗಲಿ. ಮತ್ತೆ ತುಂಬಾನೇ ಅವರು ಅಮೃತಧಾರದವರು ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ನ ಪ್ರಕಾರ ಒಂದು ಆಂಬುಲೆನ್ಸ್ ಕೂಡ ಅವರು ಕೊಡಬೇಕಂತೇಳಿ ಯೋಚನೆ ಹಾಕಿದ್ದಾರೆ ಅಮೃತದ ದಾರದವರು, ಹೇಳಬಾರ್ದಂತ ಹೇಳಿದ್ದಾರೆ ಅವರು. ಹಾಗೆ ಇದು ಹಾಕಿ ತೊಂದ್ರೆ ಇಲ್ಲ, ಅವರು ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಕೊಡುವ ಯೋಚನೆಯನ್ನು ಹಾಕಿದ್ದಾರೆ.
1: ಸರ್, ನಿಮ್ದು ತುಂಬಾ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಅಡುಗೆ ಮಾಡೋ ಒಲೆ ಬೇಕು, ಆಶ್ರಮ ವಾಸಿಗಳಿಗೆ ಬಟ್ಟೆ ಬೇಕು, ಬೆಡ್ಶೀಟ್ಸ್ ಬೇಕು, ಆಂಬುಲೆನ್ಸ್ ಬೇಕು, ಸ್ವತಃ ಕಟ್ಟಡಕ್ಕಾಗಿ 1 ಎಕರೆ ಏನಾದ್ರೂ ಜಾಗ ಬೇಕು. ಸೊ ಇದೆಲ್ಲ ಇದೆ. ಸೊ ರೇಡಿಯೋ ಕುಂದಾಪುರ ಕೇಂಬರ್ ನೀವೆಲ್ಲಾದ್ರೂ ಚೂರು ಮನಸ್ಸು ಮಾಡ್ತೀರಿ ಅಂತ ಆದ್ರೆ ಅದ್ರ ಒಟ್ಟಿಗೆ ನೀವು ಹೊಸ ಬದುಕು ಆಶ್ರಮ ಒಂದ್ಸಲ ಕಾಂಬಕ್ ಬನ್ನಿ. ಎಲ್ಲಿ ಬರ್ಕ ಹೇಳಿ?
2: ಸಾಲಿಗ್ರಾಮ ಪಾರಂಪಳ್ಳಿಯಲ್ಲಿ ಇದೆ, ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಪಕ್ಕದ ಇದ್ರಲ್ಲಿ,
1: ಪಕ್ಕದ ರೋಡಲ್ಲಿ
2: ಬರಬೇಕು. ಹಾಗೆ ಇನ್ನೊಂದೇನಂದ್ರೆ, ನಿಮ್ಗೆ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ, ಗೂಗಲ್ ಮ್ಯಾಪ್ ಅಲ್ಲಿ ಹೊಸ ಬದುಕು ಆಶ್ರಮ ಹಾಕಿದ್ರೆ ಬರುತ್ತೆ, ಗೂಗಲ್ ಅಲ್ಲಿ ಹಾಕಿದ್ರು ಬರುತ್ತೆ, ಮತ್ತೆ hosabaduku.com ಅಂತೇಳಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ತುಂಬಾ ಬ್ಯಾಡ್ ಇದ್ದವರು, ಅವರಿಗೆ ಹೇಗಿದ್ದಾರೆ ಅಂದ್ರೆ ನಾವು ಒಂದು ಕುಟುಂಬದವ್ರ ತರ ಇದ್ದೀವಿ, ತುಂಬಾ ಕಾಮಿಡಿ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಇಲ್ಲಿರ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ಕೊಂಡು ಒಂದ್ 5 ನಿಮಿಷ ಅವ್ರ ಜೊತೆ ಒಂದು ಹಾಡು ಕೇಳಿದ್ರೆ ನಮ್ಮ ವರ್ಕ್ ಇದ್ದು ಪ್ರೆಷರ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸಿಂಗರ್ ಇದ್ದಾರೆ, ಕೊರೋಕೆ ಸಿಂಗರ್ ಇದ್ದಾರೆ, ಭಜನೆ ಹೇಳುವರು ಇದ್ದಾರೆ, ಡೈಲಿ ಭಜನೆ ಆಗತ್ತೆ. ಮತ್ತೆ ಇಲ್ಲಿ ಇಸ್ಕನ್ ಅವರು ಸತ್ಸಂಗ ಮಾಡಿದ್ರು, ಒಂದು 3-4 ಸಾರಿ ಸತ್ಸಂಗ ಮಾಡಿದ್ರು. ಲಾಸ್ಟ್ ಕೃಷ್ಣ ಬಲರಾಮ ಮೂರ್ತಿ ತಂದಾಗ ಆಶ್ರಮದವರೇ ಅದಕ್ಕೆ ಅಲಂಕಾರ ಮಾಡಿದ್ರು. ಅಂದ್ರೆ ಯೋಗ ಮಾಡಿಸ್ತಿದ್ದು ಮೊದಲು, ಮತ್ತೆ ನನಗೆ ಸ್ವಲ್ಪ ಟೈಮ್ ಇದಾಗ್ತಿತ್ತು, ಹಾಗೆ ಕೆಲವರು ಅವರೇ ಯೋಗ ಅದಲ್ಲ ಅವ್ರಿಗೆ ಗೊತ್ತಿರೋದು ಮಾಡ್ತಾರೆ. ಕೆಲವರು ಭಜನೆ ಮಾಡ್ಲಿಕ್ಕೆ ಬರಲ್ಲ, ಆ ನಾಮಸ್ಮರಣೆಯನ್ನ ಕೇಳಿದ್ರೆ ಸಾಕು, ಅದರಲ್ಲೇ ಒಂದಿಷ್ಟು ಜನ ಬದಲಾಗ್ತಾರೆ. ಯಾಕಂದ್ರೆ ಮಾತು ಬರದೇ ಇದ್ದವನು ಇಲ್ಲಿ ನನ್ನ ವೈಫಿಗೆ ಅಮ್ಮ ಅಂತ ಹಾಕಾರೆ.
1: ಸಂತೃಪ್ತಿ
2: ಹೇಳಿಕೆ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಲೋಕಲ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಶ್ರಮ ಅಂದ್ರೆ ಜನರಿಗೆ ಬೇರೆ ತರ ಯೋಚನೆ ಇತ್ತು, ಅಂದ್ರೆ ಯಾರೋ ಸಾಯಿ ಅವರನ್ನ ಕರ್ಕೊಂಡು ಬಂದು ಬೇರೆ ತರ ನೋಡ್ತಾರೆ ಅಂತೇಳಿ. ಬಟ್ ಇಲ್ಲಿ ನಾವು ಹೇಗಂತ ಹೇಳಿದ್ರೆ ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಲೆವೆಲ್ ಬೆಸ್ಟ್ ನಾವು ಅವರಿಗೆ ಸೇವೆ. ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಲೋಕಲ್ ಹೇಳ್ತಾರೆ ನಮ್ಗೆ ಈ ತರ ಆಶ್ರಮ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಬರ್ತಾರೆ ದಿನಕ್ಕೆ ಇಲ್ಲಿ ಹತ್ರದವರು ಒಂದು ಅರ್ಧ ಗಂಟೆ ಎಲ್ಲ ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ನಾನು ಹೇಳೋದು ತುಂಬಾ ಕೆಲವರು ಬಡವರು ಇರ್ತಾರೆ, ನಮ್ಗೆ ಊಟ ಕೊಡಬೇಕು ಅಂತೇಳಿ ಯೋಚನೆ ಇರುತ್ತೆ. ನೀವು ಊಟ ಕೊಡಬೇಕಾಗಿಲ್ಲ, ಇಲ್ಲಿ ಬಂದು ಅವ್ರ ಜೊತೆ ಮಾತಾಡಿ ಒಂದು ಬೊಗಸೆ ಪ್ರೀತಿಯನ್ನ ಕೊಟ್ರೆ ಅದು ಊಟಕ್ಕಿಂತ ದೊಡ್ಡ ಒಂದು ಅನ್ನದಾನ ಮಾಡಿದ ಸೇವೆ ಇದಾಗತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ಎಲ್ಲಾ ರೀತಿಯ ಒಂದು ಕೆಲವೊಂದು ಕಾಯಿಲೆ ಇದ್ದವರು ಇದ್ದಾರೆ, ಅವರದೆಲ್ಲ ಸೇವೆಯನ್ನ ನಾವು ಖುಷಿಯಿಂದ ಮಾಡ್ತೀವಿ. ನಮ್ಮ ಲೈಫ್ ತುಂಬಾ ಶಾರ್ಟ್ ಇರುತ್ತೆ, ಯಾಕಂದ್ರೆ ಕೆಲವೊಂದು ಅವರ ಟ್ರೀಟ್ಮೆಂಟ್ ಮಾಡುವಾಗ ಕೆಲವೊಂದು ನಮಗೂ ಬರ್ಬೋದು ಹೇಳಲಿಕ್ಕೆ ಆಗಲ್ಲ. ಕೋವಿಡ್ ಸಮಯದಲ್ಲಿ ನಾನು ಕೆಲವೊಂದು ಬಾಡಿ ಇದೆಲ್ಲ ಕ್ರಿಮೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆಗ ನನಗೆ ಕೋವಿಡ್ 2 times ಅಟ್ಯಾಕ್ ಆಗಿತ್ತು. ಬೂಸ್ಟರ್ ತಗೊಂಡ್ರು ಕೋವಿಡ್ ಬಂದಿತ್ತು. ಬಟ್ ನಾನು ಈ ತರ ಸೇವೆ ಮಾಡ್ಲಿಕ್ಕೆ ಹೋಗಿ ನಾನು ಉಳಿದಿದ್ದೇನೆ. ಇವತ್ತು ಈ ತರ ನಾನು ಸೇವೆ ಮಾಡ್ಲಿಕ್ಕೆ ಅವರೇ ನಮ್ಮ ಆಶ್ರಮದವರೇ ಸ್ಫೂರ್ತಿ ಅಂತೇಳಿ ಹೇಳಿ.
1: ವೆರಿ ನೈಸ್. ಸೊ ಈ ಹೊಸ ಬದುಕು ಒಟ್ಟಿಗೆ ನಮ್ಮ ವಿನಯ್ ಚಂದ್ರ ಅವರು ಹೊಸ ಬದುಕು ಇನ್ನೊಂದು ಶುರುವಾತ್ ಇತ್ತು. ಸೊ ಎಲ್ಲದಕ್ಕೂ ಆಲ್ ದ ಬೆಸ್ಟ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಂದೇನಂದ್ರೆ ನನ್ನ ವೈಫ್ ಆಕ್ಚುಲಿ ಈಗ 6 months ಪ್ರೆಗ್ನೆಂಟ್. ಅವಳು ನೆಕ್ಸ್ಟ್ ಮನೆಗೆ ಹೋಗಲ್ಲ ಅಂತೇಳಿ ಹೇಳ್ತಾಳೆ. ಯಾಕಂದ್ರೆ ಒಂದು 5 minutes ನಾವು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನಮಗೂ ಮನ್ಸಾಗಲ್ಲ. ನಾವು ಅಷ್ಟು ಖುಷಿಯಲ್ಲಿ ಇಲ್ಲಿ ಇರ್ತೀವಿ. ಯಾರಾದ್ರೂ ಮದುವೆ, ನಮ್ಮ ರಿಲೇಷನ್ ಮದುವೆ, ಮತ್ತೆ ಗೃಹ ಪ್ರವೇಶ, ನಮ್ಮ ಅಕ್ಕಂದು ಗೃಹ ಪ್ರವೇಶ ಆಯ್ತು, ಅದಕ್ಕೂ ಕೂಡ ನಮ್ಗೆ ಹೋಗ್ಲಿಲ್ಲ. ಹೋದ್ವಿ, ಊಟ ಮಾಡಿ 1 hour ಹೋಗಿ ಇಮಿಡಿಯೇಟ್ 1:30 ಇಲ್ಲಿ ಇದ್ವಿ. ಯಾಕಂದ್ರೆ ಇಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅಜ್ಜಿ ನಿಧಾನ, ಇಲ್ಲಿ ಕೆಲವ್ರ ಅಜ್ಜಿ ಅವರಿದ್ದಾರೆ. ಅಜ್ಜಿ ನಿಧಾನ, ನಿಧಾನ. ಅಜ್ಜಿಯವರು ಇದ್ದಾರೆ, ಶುಗರ್ ಕಾಯಿಲೆ ಅವರು ಇದ್ದಾರೆ, ಬಿಪಿ ಇದ್ದಾರೆ, ಕೆಲವರು ಶಿಫಿಲಿಯಸ್ ಇದ್ದವರಿದ್ದಾರೆ, ಆನೆಕಾಲ್ ಇದ್ದವರಿದ್ದಾರೆ. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಗ್ಯಾಂಗ್ರೀನ್ ಆಗಿ ಹುಳಲಾಗಿ ಕೆಲವರು ದಷ್ಟು ರಿಕವರಿ ಮಾಡಿ ಇದ್ ಮಾಡಿದ್, ಕೆಲವರು ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ನೇಕೆಡ್ ಆಗಿದ್ದವರಿದ್ರು, ಅವರನ್ನ ಸರಿಪಡಿಸಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಇನ್ನು ಕೆಲವರು ಹೇಗಿದ್ದಾರೆ ಅಂದ್ರೆ, ಇನ್ನೊಂದು ಇದಿದೆ ಉಡುಪಿ ನಮ್ಮ ಕುಂದಾಪುರದಲ್ಲೇ ಬ್ರಿಡ್ಜ್ ಮೇಲೆ ಹೊಳೆಗಾಡ್ಲಿಕ್ಕೆ ಹೋದವರು, ಅಲ್ಲಿ ಸೋಷಿಯಲ್ ವರ್ಕರ್ ಯಾರೋ ಅವರನ್ನ ಹಿಡ್ಕೊಂಡು 112 ಫೋನ್ ಮಾಡಿ ಅಲ್ಲಿಂದ ಮತ್ತೆ ನಮ್ಗೆ ಹೇಳಿ ನಾವು ಹೋಗಿ ಅವರನ್ನ ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇದ್ದಾರೆ. ಅವರಿಗೆ ಹೇಗಂತ ಹೇಳಿದ್ರೆ ತುಂಬಾ ಡಿಪ್ರೆಷನ್, ಅವರ ಮಗಳೆಲ್ಲ ಡೆತ್ ಆಗಿ ಇದಾಗಿದ್ದವ್ರಿ. ಮತ್ತೆ ವಾಸು ಮಲ್ಪೆ ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ, ತುಳು ಫಿಲ್ಮ್ ಆಕ್ಟಿಂಗ್ ಮಾಡದಂತ ವ್ಯಕ್ತಿ. ಅವರಿಗೆ ಹೇಗಂತ ಹೇಳಿದ್ರೆ ಸಾರ್ವಜನಿಕರು ಅವರನ್ನ ತುಂಬಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಡ್ರಿಂಕ್ಸ್ ಕೊಡುದು, ರೀಲ್ಸ್ ಮಾಡುದು, ಇನ್ಯಾರಿಗೋ ವ್ಯೂಸ್ ಆಗ್ತಿತ್ತು, ಆದ್ರೆ ಅವ್ರ ಬದುಕು ತುಂಬಾ ಕಷ್ಟದಲ್ಲಿತ್ತು. ಆ ವ್ಯಕ್ತಿ ಸ್ಟ್ರೋಕ್ ಆಗಿ ಅವರ ಪರಿಸ್ಥಿತಿ ಬ್ಯಾಡ್ ಇದ್ದಾಗ ಯಾರು ಕೂಡ ಅವರಿಗೆ ಸಹಕಾರ ನೀಡಲಿಲ್ಲ. ಇವತ್ತು ನಮ್ಮಲ್ಲಿದ್ದಾರೆ, ಈಗ ತುಂಬಾ ರಿಕವರಿ ಆಗಿದ್ದಾರೆ. ಇವಾಗ್ಲೂ ಮಾತಾಡ್ತಾರೆ, ಅವರು ಊಟ ಮಾಡಿಸ್ಬೇಕಾದ್ರೆ ಹೇಳ್ತಾರೆ, ಹತ್ಕೊಂಡು ಹೇಳ್ತಾರೆ ನನ್ನ ಮಗನೇ ಇರ್ಬೇಕು. ಇದ್ರಲ್ಲಿ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಒಂದು ಬೇರೆ NGO ಇದ್ದಿದ್ದೆ, ಅದು ಬಿಟ್ಟಾಗ ನಾನು ಜಾಬ್ ಸೇರಿದ್ದೆ, ಮತ್ತೆ ಪುನಃ ಈ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ವಿ. ನಾನು ಜಾಬ್ ಅಲ್ಲಿ ಸ್ಯಾಲ್ರಿ ತಗೋಬಹುದಿತ್ತು, ಆದ್ರೆ ಈ ಪ್ರೀತಿ ಇದು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಇಷ್ಟೇ ಹೇಳೋದು, ಯಾರಾದ್ರೂ ನಿಮ್ಗೆ ಸಮಯ ಸಿಕ್ಕಾಗ ನಮ್ಮ ಆಶ್ರಮಕ್ಕೆ ಬನ್ನಿ, ಯಾಕಂದ್ರೆ ನೀವು ಕೊಡಿ ಅಂತೇಳಿ ನಾವು ಯಾರ ಹತ್ರನು ಕೇಳಲ್ಲ, ಎಲ್ಲೂ ಯಾರ ಮನೆ ಬಾಗ್ಲಿಗೆ ಹೋಗಲ್ಲ. ನೀವು ಬಂದು ಇಲ್ಲಿ ಆಶ್ರಮದವರನ್ನ ಮಾತಾಡಿಸಿ ಅವರಿಗೆ ನಮ್ಮವ್ರು ಯಾರೋ ಬಂದ್ರು ಅಂತೇಳಿ ಖುಷಿಯಾಗತ್ತೆ. ನಮ್ಮ ಕುಟುಂಬದವರು, ನನ್ನ ಮಗ, ನನ್ನ ಮೊಮ್ಮಗಳು ಯಾರೋ ಬಂದ್ರು ಅಂತೇಳಿ ಖುಷಿಯಾಗತ್ತೆ. ಆ ಭಾವನೆಯಲ್ಲಿ ಅವರನ್ನ ಖುಷಿ ಪಡಿಸಿ ಅಂತೇಳಿ ಹೇಳ್ತೀನಿ. ಬರುವಾಗ ಬೇರೆ ಏನು ತರಬೇಕಾಗಿಲ್ಲ, ತರಬೇಕಾದದ್ದು ಒಂದು ಬಗಸೆ ಪ್ರೀತಿ ಮಾತ್ರ. ಅವರಿಗೆ ಪ್ರೀತಿ ಇದೊಂದು ಅವರು ಕಳ್ಕೊಂಡಿದ್ರು, ಆ ಪ್ರೀತಿಯನ್ನು ಕೊಡ್ಲಿಕ್ಕೆ ನೀವು ಬನ್ನಿ ಅಂತೇಳಿ ಹೇಳ್ತೀನಿ. ಹಾಗೆ ಬೇರೇನು ತರಬೇಕಾಗಿಲ್ಲ, ನಾನು ಹೇಳೋದು ಒಂದೇ ಒಂದು.
1: ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ, ನೀವು ಬೇರೆ ಅಂತ ತರ್ಕತ್ತನ್ನು ಬರದೇ ಇರ್ಬೇಡಿ. ನೀವು ತರಬೇಕಾಗಿರೋದು ಬೊಗಸೆ ಪ್ರೀತಿ ಮಾತ್ರ, ಬೊಗಸೆ ಪ್ರೀತಿ ಮಾತ್ರ ಅಂತ.
2: ಹಾಗೆ ನಮ್ಮ ಒಂದು ಸ್ಲೋಗನ್ ಅಲ್ಲಿ ನೀವು ನೋಡಬಹುದು, ಸೇವೆ ಹೋರಾಟ ಜ್ಞಾನ ಅಂತೇಳಿ. ಅದು ಯಾಕೆ ಅಂತೇಳಿ ಹೇಳಿದ್ರೆ, ಸೇವೆ ಮಾಡಬೇಕಾದ್ರೆ ಹೋರಾಟ ಮಾಡಲೇಬೇಕು. ತುಂಬಾ ಜನ ಬೇರೆ ತರ ಮಾತಾಡ್ತಾರೆ, ತುಂಬಾ ಕೆಟ್ಟದಾಗ ಮಾತಾಡ್ತಾರೆ. ನಾವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ನಾವು ದೇವರ ಕಾಲ್ ಬುಡಕ್ಕೆ ಇಟ್ಟು ಸೇವೆಯನ್ನ ಮಾಡ್ತಾ ಇರೋರು. ಯಾಕಂದ್ರೆ ನಾನು ಮನುಷ್ಯ, ನನ್ನ ನಾಲಿಗೆಗೂ ಕೂಡ ಎಲುಬಿಲ್ಲ, ನಾನು ಏನು ಬೇಕಾದ್ರೂ ಮಾತಾಡಬಹುದು. ಹಾಗಾಗಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಅದನ್ನ ಬಿಟ್ಟು ಬಿಡ್ತೀವಿ. ಹಾಗೆ ಇದು ಹೋರಾಟ. ಹೋರಾಟ ಅಂದ್ರೆ ಕಷ್ಟದವರಿಗೆ ನಾವು ಸಹಾಯ ಮಾಡುವಂತದ್ದು ಅದೊಂದು ದೊಡ್ಡ ಹೋರಾಟ, ಅದೊಂದು ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲಾ ರೀತಿ ಅದನ್ನ ನಾವು ಫೇಸ್ ಮಾಡಬೇಕು. ಆ ಹೋರಾಟದಲ್ಲಿ ಒಂದು ಜ್ಞಾನವನ್ನ ಪಡಿಬೇಕು. ನಾನಿನ್ನೂ ತುಂಬಾ ಚಿಕ್ಕವನು. ಜ್ಞಾನವನ್ನ ಪಡಿಬೇಕು, ಆ ಜ್ಞಾನದಿಂದ ಅಹಂಕಾರ ಬರಬಾರ್ದು, ಆ ಸೇವೆಯನ್ನ ಮಾಡ್ತಾ ಅಹಂಕಾರ ಬರಬಾರ್ದು, ಹೋರಾಟ ಮಾಡ್ತಾ ಅಹಂಕಾರ ಬರಬಾರ್ದು. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಅಹಂಕಾರ ಇಲ್ಲದೆ ನಾವು ಹೀಗೇನೆ ಇರಬೇಕು, ಸಿಂಪಲ್ ಆಗಿ. ನಾನು ನಿನ್ನೆ ಕೂಡ ಬರ್ಮರೆ ಟೀ ಶರ್ಟ್ ಅಲ್ಲಿ, ಇವತ್ತು ಕೂಡ ಅದೇ ತರ, ನಾಳೆನು ಕೂಡ ಅದೇ ತರನೇ ಇರುವಂತದ್ದು. ಕೆಲವರು ಹೇಳ್ತಾರೆ ಸ್ವಲ್ಪ ಚೇಂಜ್ ಆಗು, ಪ್ಯಾಂಟ್ ಹಾಕು ಇಲ್ಲಲ್ಲ ಅಂತೇಳಿ, ಯಾಕಂದ್ರೆ ಅದು ಹಾಕಿದ್ರೆ ನಮ್ಗೆ ಸೇವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕೆಲವೊಂದು ಬೆಡ್ ರೀಡನ್ ಅವರನ್ನ ಸಡನ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆಗ ನಾನು ಫಸ್ಟ್ ಏಡ್ ಮಾಡ್ಲೇಬೇಕಾಗತ್ತೆ. ಫಸ್ಟ್ ಏಡ್ ಮಾಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಅವರು ಕೊಲಾಪ್ಸ್ ಆಗಿ ಡೆತ್ ಆಗುವಂತದಿರುತ್ತೆ. ಹಾಗೆ ಫಸ್ಟ್ ಏಡ್ ಮಾಡಿ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ. ಕೆಲವೊಂದು ನಾನು ಇಲ್ಲೇ ಕಲ್ತಿದ್ದೇನೆ, ಕೆಲವೊಂದು ವೈದ್ಯರ ಹತ್ರ ನಾನು ಅದನ್ನ ಹೇಗೆ ಮಾಡ್ಬೇಕಂತ ಕಲ್ತ್ಕೊಂಡು. ನಾನು ಯಾವ್ದೇ ರೀತಿ ಎಂ ಎಸ್ ಡಬ್ಲ್ಯೂ ಮಾಡ್ಲಿಲ್ಲ, ಯಾಕಂದ್ರೆ ಕೆಲವರು ಹೇಳ್ತಾರೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ ಎಂ ಎಸ್ ಡಬ್ಲ್ಯೂ ಆಗ್ಬೇಕಂತ ಹೇಳಿ. ಯಾವ್ದೇ ರೀತಿ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸು ಇರಬೇಕು, ನಿಮ್ಗೆ ಮಾಡ್ಬೇಕೆನ್ನೋ ಮನಸ್ಸು ಇರಬೇಕು. ಹಾಗೆ ಪ್ರತಿಯೊಬ್ಬರಲ್ಲಿ ಹೇಳೋದು, ಒಂದ್ ರೂಪಾಯಿ ಸಮಾಜಕ್ಕೆ ಹಾಕಿ. ತಿಂಗಳಿಗೆ ಒಂದು 10,000 15,000 1,00,000 ದುಡಿತೀರಿ, ಒಂದ್ ರೂಪಾಯಿ ಸಮಾಜಕ್ಕೆ ಇಟ್ಕೊಳ್ಳಿ, ಅದನ್ನ ಸಮಾಜಕ್ಕೆ ಹಾಕಿ. ಆ ಸಮಾಜಕ್ಕೆ ಹಾಕಿದ್ದನ್ನ ನೀವು ಪಡಿಬಹುದು. ಏಕೆ ಅಂತ ಹೇಳಿದ್ರೆ ನಾವು ಸತ್ತಾಗ ನಮ್ಗೆ ಈ ಪುಣ್ಯದ ಒಂದು ಸೂಟ್ ಕೇಸ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು. ಆ ಸೂಟ್ ಕೇಸ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ ಒಂದು ಪುಣ್ಯದ ಫಲದ ಒಂದು ಅದರಲ್ಲಿ ಸೂಟ್ ಕೇಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕಂತ. ಯಾಕಂದ್ರೆ ಚಿತ್ರಗುಪ್ತ ಅಲ್ಲಿ ಒಂದು ಪ್ರೊಜೆಕ್ಟರ್ ಅಲ್ಲಿ ಹಾಕಿ ತೋರಿಸ್ತಾನೆ, ನೀನೇನು ಪಾಪ ಕರ್ಮಗಳನ್ನ ಮಾಡಿದ್ದೆ ಅಂತೇಳಿ. ಹಾಗೆ ನಾವು ನರಕ ಸ್ವರ್ಗ ಅಲ್ಲಿ ನೋಡಿದೆವೋ ಗೊತ್ತಿಲ್ಲ, ಇಲ್ಲೇ ನಾವು ಸ್ವರ್ಗ ನೋಡಬೇಕು, ಇಲ್ಲೇ ಖುಷಿಯಲ್ಲಿ ನೋಡಬೇಕು. ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಸಿಖ್ ಕೂಡ ಇದ್ದಾರೆ, ಹಿಂದೂ ಇದ್ದಾರೆ, ಎಲ್ಲರಿಗೂ ಒಂದೇ ಒಂದು ಇಲ್ಲಿ ನೋಡುವಂತ ಸಾಯಿಬಾಬಾ. ಯಾಕಂದ್ರೆ ಸಾಯಿಬಾಬಾ ಅವರು ಎಲ್ಲರೂ ಕೂಡ ಪೂಜೆ ಮಾಡುವಂತವರು. ಹಾಗಾಗಿ ಇಲ್ಲಿ ಸಾಯಿಬಾಬಾನನ್ನ ಪ್ರತಿಷ್ಠೆ ಮಾಡಿದ್ದೇವೆ. ಗುರುವಾರ ಒಂದು ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ, ಯಾಕಂದ್ರೆ ಅದು ನಮ್ಗೆ ಒಂದು ಖುಷಿ ಕೊಡುತ್ತೆ. ಆ ಶಕ್ತಿಗೆ ನಮ್ಗೆ ಶಕ್ತಿ ತುಂಬುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಸೇವೆಯನ್ನ ಮಾಡ್ತಾ ಇದ್ದೀವಿ. ಇದು ಒಂದು ನಂಬಿಕೆ, ಒಂದು ಮನೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಇದ್ದು ಖುಷಿ ಪಡಬೇಕಾದ್ರೆ ಒಂದು ನಂಬಿಕೆ ಮನೆ ಇದೆ ಅದು. ಹಾಗಾಗಿ ಈ ನಂಬಿಕೆ ಮನೆಗೆ ಎಲ್ರೂ ನಂಬಿಕೆಯಿಂದ ಬನ್ನಿ. ಹಾಗೆ ತುಂಬಾ ಜನ ನಮ್ಗೆ ಸಹಕಾರವನ್ನ ನೀಡ್ತಾರೆ. ಬೆಳಿಗ್ಗೆ ಬಾಗಿಲು ತೆಗಿಬೇಕಾದ್ರೆ ಒಂದಿಷ್ಟು ಜನ ಗ್ರೋಸರಿ ಅದು ಇದು ಇಟ್ಟು ಹೋಗ್ತಾರೆ. ಕೆಲಸರಿ ಏನು ಇಲ್ಲ ನಮ್ಮ ಹತ್ರ ಕೆಲಸರಿ, ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಇರುತ್ತೆ. ಆಗ ಗ್ರೋಸರಿ ಇಲ್ಲ ಅಂತೇಳಿ ಇದ್ ಮಾಡುವಾಗ ಯಾರೋ ಒಂದಿಷ್ಟು ಜನ ಬಂದು ಬಾಗಿಲಲ್ಲಿ ಇಟ್ಟು ಹೋಗ್ತಾರೆ. ಯಾಕಂದ್ರೆ ನಾವು ದೇವರ ನಂಬಿದ್ದೇವೆ, ಆ ದೇವರು ದೇವರ ರೂಪದಲ್ಲಿ ಯಾರನ್ನು ಕಳಿಸಿರ್ತಾರೆ. ಯಾಕಂದ್ರೆ ಒಂದು ನೈಟ್ ಗ್ರೋಸರಿ ತರ್ಲಿಕ್ಕೆ ಇರ್ಲಿಲ್ಲ, ಒಂದೊಂದು ಟೈಮ್ ನಾವು ಆಶ್ರಮದವರನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕು, ಗಾಡಿಗೆ ಪೆಟ್ರೋಲ್ ಕೂಡ ಇರಲ್ಲ ನನ್ನ ಕಾರಲ್ಲಿ. ಆ ಟೈಮ್ ಅಲ್ಲಿ ಯಾರೋ ಬರ್ತಾರೆ ಇಮಿಡಿಯೇಟ್, ಇನ್ಯಾರೋ ಅಲ್ಲಿ ಬೋರ್ಡ್ ಅಲ್ಲಿ ನೋಡಿ ಗೂಗಲ್ ಪೇ ಮಾಡಿ ಹೋಗ್ತಾರೆ, ಅಂದ್ರೆ ಸ್ಕ್ಯಾನ್ ಮಾಡಿ ಅಕೌಂಟ್ಗೆ ಬರುತ್ತೆ. ಇಮಿಡಿಯೇಟ್ ನಮ್ಗೆ ಅದು ತುಂಬಾನೇ ಸಹಕಾರ ಆಗುತ್ತೆ. ಇಷ್ಟೇ ಹೇಳೋದು, ಒಂದಿಷ್ಟು ಸಮಯ ನೀವು ಸಮಾಜಕ್ಕೆ ಕೊಡಬೇಕು. ಮತ್ತೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಕೊಡಬೇಕಂತಿದ್ರೆ ಒಂದಿಷ್ಟು ಗಿಡಗಳನ್ನ ನೆಡಬೇಕು. ಈ ಸಾರಿ ಮಳೆ ತುಂಬಾ ಕಮ್ಮಿ ಆಗಿದೆ, ಯಾಕೆ ಅಂತ ಹೇಳಿದ್ರೆ ಅದು ಕಾರಣ ನಾವೇ. ನಾನು ಒಂದಿಷ್ಟು ಗಿಡಗಳನ್ನ ನೆಟ್ಟು ಒಂದಿಷ್ಟು ಮರಗಳನ್ನ ಕಡಿಯೋ ಹೋರಾಟ ಮಾಡಿದವನು.
0: ಕಡಿಬಾರ್ದು
2: ಅಂತೇಳಿ, ಯಾಕಂದ್ರೆ ಆ ಇದ್ರಲ್ಲಿ ತುಂಬಾನೇ ನನಗೆ ಇದಾಗಿತ್ತು. ಹಿಂದ್ಗಡೆ ಮಚ್ಚನ್ನ ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಕೆಲವೊಂದು ಇದ್ರಲ್ಲಿ ನಾನು ಬೆಳಿಗ್ಗೆ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವನು. ಆ ಬೇಜಾರಲ್ಲಿ ನಾನು ಈ ತರ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ದು. ಇನ್ನು ಪರಿಸರ ಉಳಿತದೆ ಇಲ್ವೋ ಗೊತ್ತಿಲ್ಲ, ಆ ಪರಿಸರನೇ ಉತ್ತರ ಕೊಡಬೇಕು. ಬರಗಾಲ ಬರುತ್ತೆ, ಅಲ್ಲಿ ಜನರಿಗೆ ಅರ್ಥ ಆಗುತ್ತೆ, ಅಲ್ಲಿ ತನಕ ಅರ್ಥ ಆಗಲ್ಲ. ಯಾಕಂದ್ರೆ ಒಂದಿಷ್ಟು ನಾವು ನೋಡಬಹುದು, ಇವತ್ತು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ಮರಗಳು ಎಷ್ಟು ಕೇಳಿದ್ರೆ 5-6 ಈ ದೇಶದಲ್ಲಿ. ಅಭಿವೃದ್ಧಿ ಆಗತ್ತೆ, ಅಭಿವೃದ್ಧಿ ಹೇಗ್ ಮಾಡ್ಬೇಕು ಅಂದ್ರೆ ರೋಡ್ ಅನ್ನ ಅಗಲ ಮಾಡಿ ಅಲ್ಲ, ಒಂದು ಬಿಲ್ಡಿಂಗ್ ಮಾಡಿ ಅಲ್ಲ, ಬಿಲ್ಡಿಂಗ್ ಅಡಿಯಲ್ಲೇ ಮರಗಳನ್ನ ಇಟ್ಕೊಂಡು, ರಸ್ತೆಗಳ ಇಕ್ಕೆಲದಲ್ಲೇ ಮರಗಳನ್ನ ಇಟ್ಕೊಂಡು ರಸ್ತೆಯನ್ನ ಮಾಡಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂತೇಳಿ ಹೇಳಿದ್ರೆ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾವು ನೋಡಬಹುದು. ಇವತ್ತು ಜೂನ್, ಎಷ್ಟು ಜೂನ್ 19 ಮಳೆ ಬರಬೇಕಿತ್ತು, ಇವತ್ತು ಮಳೆ ಇಲ್ಲ. ಮೊನ್ನೆ ಒಂದು ಭಾನುವಾರ ಮಾತ್ರ ಮಳೆಗಾಲ ತರ ಇತ್ತು, ಈಗ ಮಳೆ ಇಲ್ಲ ಅಂತೇಳಿ ನಾವು ಕೂಗ್ತೀವಿ, ಬೇಸಾಯ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀವಿ. ಆದ್ರೆ ಕಾರಣ ನಾವೇ. ನಮ್ಮ ಮಕ್ಕಳನ್ನ ಇಂಜಿನಿಯರ್ ಇಲ್ಲ ಡಾಕ್ಟರ್ ಓಸಿ ಬೆಂಗಳೂರು ಮುಂಬೈಯೋ ಡೆಲ್ಲಿಗೋ ಕಳಿಸ್ತೀವಿ, ಆದ್ರೆ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಯಾರು ಕೂಡ ಇಲ್ಲ. ಹಾಗೆ ಮುಂದಿನ ದಿನದಲ್ಲಿ ನಾವು ಹಡಿಲ್ ಬಿದ್ದ ಗದ್ದೆಯನ್ನ ನಮ್ಮ ಆಶ್ರಮದವರು ಬೆಳಿಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಹಾಗೆ ಈ ಸಾರಿ ಮಳೆಗಾಲಕ್ಕೆ ಒಂದು ನಾವು ಒಂದು ಯೋಜನೆ ಹಾಕಿದ್ದೇವೆ, ಒಂದು ಓಮಿನಿ ಇದೆ ನಮ್ದು. ಆ ಓಮಿನಿಯಲ್ಲಿ ಗಿಡಗಳನ್ನ ಆಶ್ರಮದವರನ್ನ ಕರ್ಕೊಂಡೋಗಿ ಗಿಡ ನೆಡಬೇಕಂತ ಯೋಜನೆ ಆಗಿದ್ದೇವೆ. ಈ ಸಾರಿ ಚೌತಿಗೆ ನಾವು ಸೀಡ್ ಗಣಪ ಮಾಡಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಇದಿಷ್ಟು ಯೋಜನೆಯಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಊಟ ಆತರ ಉಳಿದ್ರೆ ನಮಗೆ ಕೊಡಬಹುದು. ಯಾಕಂದ್ರೆ ಒಂದ್ 4 ಗಂಟೆ ಒಳಗೆ ಹೇಳ್ಬೇಕು, ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಅನ್ನ ಮಾಡುವಂತದ್ದು, ನಾವು ಒಲೆ ಇದಲ್ಲ ಗ್ಯಾಸ್ ಅಲ್ಲಿ ದೊಡ್ಡ ಕುಕ್ಕರ್ ಇದಿದೆ. ಹಾಗಾಗಿ ನಮಗೆ ಮುಂಚಿತವಾಗಿ ನೀವು ತಿಳಿಸಿ. ಹಾಗೆ ನಿಮ್ಮ ಹುಟ್ಟುಹಬ್ಬವನ್ನ, ತಂದೆ ತಾಯಿ ಹುಟ್ಟುಹಬ್ಬವನ್ನ, ವೆಡ್ಡಿಂಗ್ ಆನಿವರ್ಸರಿಯನ್ನ, ಹಾಗೆ ನಿಮ್ಮ ತಂದೆ ತಾಯಿ ಡೆತ್ ಆನಿವರ್ಸರಿ ಇರ್ಬೋದು, ಅಜ್ಜ ಅಜ್ಜಿಯ ಡೆತ್ ಆನಿವರ್ಸರಿ, ಈ ತರ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಆಶ್ರಮದಲ್ಲಿ ಆಚರಿಸಬಹುದು. ಊಟವನ್ನ ಕೊಡೋದ್ರ ಮೂಲಕ ಅಲ್ಲ, ಸಿಹಿಯನ್ನ ಕೊಡಬಹುದು, ಅವರಿಗೆ ಖುಷಿಯನ್ನ ಕೊಡೋದ್ರ ಮೂಲಕ ಇರ್ಬೋದು. ನಿಮ್ಗೆ ಹಾಡು ಹೇಳಲಿಕ್ಕೆ ಬಂದ್ರೆ ನಮ್ಮಲ್ಲಿ ಆರ್ಕೆಸ್ಟ್ರಾವನ್ನ ಮಾಡಬಹುದು. ಹಾಗೆ ಬೇಸಿಗೆ ಕ್ಯಾಂಪ್ ಅನ್ನ ಕೂಡ ಸ್ಟೂಡೆಂಟ್ ಗಳಿಲ್ಲಿ ಮಾಡಬಹುದು. ಈ ಸಾರಿ ಒಂದು 2 ಸ್ಕೂಲ್ ಅವರು ಮಾಡಿದ್ದಾರೆ, ಮಂಗಳೂರು ಮತ್ತೆ ಉಡುಪಿಯವರು. ತುಂಬಾ ಖುಷಿಯಲ್ಲಿ ನಮ್ಮ ಆಶ್ರಮದವರು ಖುಷಿ ಪಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಯನ್ನ ಹಾಕೊಂಡು ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದು. ಮೇಲೆ ದೊಡ್ಡ ಹಾಲ್ ಇದೆ, ಮತ್ತೆ ಭಜನೆಯನ್ನ ಮಾಡಬಹುದು. ನಮ್ಮ ಆಶ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನಾವು ಪ್ರತಿ ತಿಂಗಳಿದೆ, ಹಾಗೆ ಸಂಗೀತ ಕಲಿತಾ ಇದ್ದಾರೆ ಕೆಲವರು, ಭಜನೆ ತರಬೇತಿ ಇದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ನಮ್ಮವರಿಗೆ ಹೊಸ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ತುಂಬಾ ಜನ ಇಲ್ಲಿ ಬಂದವರು ಖುಷಿ ಆಗ್ತಾರೆ, ಯಾಕಂದ್ರೆ ನಮ್ಮವರು ಖುಷಿಯಿಂದ ಅವರ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ರೇಡಿಯೋ ಕುಂದಾಪುರದಿಂದ ತುಂಬಾ ಜನರು, ತುಂಬಾ ಪ್ರತಿಭೆಗಳು ಹೊರಬಂದಿದೆ. ಇನ್ನಷ್ಟು ಪ್ರತಿಭೆಗಳು ಹೊರಬರಬೇಕು, ಯಾಕಂದ್ರೆ ನಾನೀಗ ಮಾತಾಡಿದ್ದು ಶುದ್ಧ ಕನ್ನಡ ಇರ್ಬೋದು, ಕುಂದಾಪುರದಂಗೆ ನಾನು ಮಾತಾಡಕ್ಕೆ, ಯಾಕಂದ್ರೆ ಕುಂದಾಪುರ ಬದಿಯವನೇ. ಹಂಗೆ ಕುಂದಾಪುರದ ತುಂಬಾ ಪ್ರತಿಭೆಗಳು ಹೊರಬರ್ಕಂದೇಳಿ ನಾನೊಂದು ಆಶೆ ಪಡ್ತೆ. ಇನ್ನು ತುಂಬಾ ಸೋಷಿಯಲ್ ವರ್ಕ್ ಕುಂದಾಪುರದಂಗೆ ಇದ್ರ, ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೆ, ಮೊಹಮ್ಮದ್ ಅಂತೇಳಿ, ಆಂಬುಲೆನ್ಸ್ ಇದೆ. ಮತ್ತೆ ಗೊಂಗೊಳ್ಳಿಯಲ್ಲಿ ನವೀನ್ ಅಂತಿದ್ರ, ಮತ್ತೆ ಭಟ್ಕಳದಲ್ಲಿ ಒಬ್ರು ಲೇಡಿ ಸೇವೆ ಮಾಡ್ತಾ ಇದ್ರ, ಮತ್ತೆ ತುಂಬಾ ಜನ ಫೈರಿನವರು, ಮಳೆಗಾಲದಂಗೆ ಇರ್ಬೋದು ಫೈರ್ ಈ ಟೈಮಲ್ಲಿ ತುಂಬಾ ಜೀವ ಉಳಿಸಿದಂತ ಕೆಲವರು ಇದ್ರು. ಆ ಲೀಸ್ಟ್ ಬೇಕಾದ್ರೂ ಕೊಡ್ತೆ. ಒಂದಿಷ್ಟು ಜನರನ್ನ ಕರೆದು ಸಮಾಜಕ್ಕೆ ತೋರಿಸುವ ಕೆಲಸವನ್ನ ನೀವು ಮಾಡಿ. ಹಾಗೆ ಕೋಟದಲ್ಲಿ ಒಬ್ರು ಜೀವನ್ ಮಿತ್ರ ಅಂತಿದ್ರು, ಆಂಬುಲೆನ್ಸ್ ಅವರು, ಅಂತವರನ್ನ ಕರೀರಿ. ಯಾಕಂದ್ರೆ ನಾವೇ ಬೆಳಿಬೇಕಂತೇಳಿಲ್ಲ, ಸಮಾಜದ ಎಲ್ರು ಕೂಡ ಬೆಳಿಬೇಕು. ಹಂಗ ಬೆಳೆದ್ರೆ ಈ ಸಮಾಜ ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಬರೀ ನಾನು ಗಲಾಟೆ ಮಾಡ್ಕೊಂಡು ಬೆಳೆದ್ರೆ ರಾಮರಾಜ್ಯ ಆತಿಲ್ಲ, ಸಮಾಜದಲ್ಲಿ ಮನುಷ್ಯರಾಗಿ ಬೆಳೆದ್ರೆ ನಾವು ರಾಮರಾಜ್ಯ ಆಗುವುದನ್ನ ನಾವು ಕಾಣ್ಲಕ್ಕ. ಹಾಗೆ ಈ ರೇಡಿಯೋ ಕುಂದಾಪುರ ಇವತ್ತು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಬಂದು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದಿರಿ, ಒಂದು ಪ್ರಚಾರವನ್ನ ಕೊಟ್ಟಿದ್ದೀರಿ, ನಿಮ್ಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಹಾಗೆ ಈ ರೇಡಿಯೋ ಕುಂದಾಪುರವನ್ನ ಕಂಡು ನಮ್ಮ ಆಶ್ರಮಕ್ಕೆ ಬನ್ನಿ, ಈ ರೇಡಿಯೋ ಕುಂದಾಪುರವನ್ನ ನೋಡಿ, ಯೂಟ್ಯೂಬ್ ಚಾನಲ್ ಇದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಹೇಳ್ತೆ, ಎಲ್ರಿಗೂ ಒಳ್ಳೇದಾಗಲಿ.
1: ಥ್ಯಾಂಕ್ ಯು ವಿನಯ್ ಚಂದ್ರ ಅವರೇ, ತುಂಬಾ ಖುಷಿ ಆಯ್ತು. ಹೊಸ ಬದುಕು ಹೆಂಗ್ ಶುರುವಾಯ್ತು ಅಂತ ಹೇಳಿದ್ ಹೆಂಗ್ ನಡೀತಾ ಇತ್ತು, ಇನ್ನೆಷ್ಟು ಕನಸುಗಳಿದೆ ಹೊಸ ಬದುಕಲ್ಲಿ.
2: ಇನ್ನೊಂದು ಹೇಳ್ತೆ, ನನ್ನ ವೈಫ್ ಆಕ್ಚುಲಿ ಕುವೈಟ್ ಅಲ್ಲಿ ಇದ್ದಿದ್ದು, ಅವಳು ಅದು ಹೆಳ್ಳಲ್ಲಿ ಇರ್ಬೇಕು, ಅವಳು ಸಾಧಾರಣ 8 ವರ್ಷ ಅಲ್ಲಿ ವರ್ಕ್ ಮಾಡಿದ್ದು. ನಾವಿಬ್ಬರು ಸೇರಿ ಬಡವರಿಗೆ ಮನೆ ಕಟ್ಟಿ ಕೊಡ್ತಾ ಇತ್ತು. ಆ ಮನೆ ಅನಾಥವಾಗ್ತಿತ್ತು, ಒಂದ್ 4-5 ಮನೆ. ಮತ್ತೆ ನಮ್ಗೆ ಎಣಿಸಿದ್ದು ಒಂದು ಆಶ್ರಮ ಕಟ್ಟು ಅಂತೇಳಿ ಮತ್ತೆ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕಾಗಿ ಇದು ಹೊಸ ಬದುಕು ಅಂತೇಳಿ, ಇಂಗ್ಲಿಷ್ ಅಲ್ಲಿ ನ್ಯೂ ಲೈಫ್ ಅಂತೇಳಿ ಕರಿಬಹುದು. ಹೊಸ ಬದುಕು ಯಾಕೆ ಇಟ್ಟಿವಿ, ಈ ಲೋಗೋ ನೀವು ನೋಡಬಹುದು, ಇಲ್ಲಿ ಮರ ಬಿದ್ದಂತ ಮರ, ಅದು ಚಿಗುರು ಒಡೆದಿರುವಂತದ್ದು, ಅದು ಆಶ್ರಯ ಕೊಟ್ಟಿರುವಂತದ್ದು. ನಾವು ಗಿಡಗಳನ್ನ ಬೆಳೆಸಬೇಕು, ಅದ್ರ ಜೊತೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯವನ್ನ ಮಾಡಬೇಕು, ವೀಲ್ ಚೇರ್ ಇದ್ದವರಿಗೆ ಇನ್ನೊಬ್ರು ಸಹಾಯ ಮಾಡ್ತಾ ಇರುವಂತದ್ದು. ಈ ಲೋಗೋ ಕೂಡ ರಿಜಿಸ್ಟರ್ ಆಗಿದೆ, ಯಾಕಂದ್ರೆ ಅಷ್ಟು ನಾವು ಅರ್ಥಪೂರ್ಣವನ್ನ ಇಟ್ಕೊಂಡು ಈ ಲೋಗೋವನ್ನ ನಾನೇ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ನಾವು ನೋಡಬಹುದು, ಇದರಲ್ಲಿ ತುಂಬಾ ಅರ್ಥ ಕೊಡುತ್ತೆ. ಇದರಲ್ಲಿ ವೀಲ್ ಚೇರ್ ಇಂದ ಇರುವುದು ಪ್ರತಿಯೊಂದು ಕೂಡ, ಈ ವೀಲ್ ಅಂದ್ರೆ ಇದು ನಮ್ಮ ಜೀವನದ ಚಕ್ರ. ಈ ಜೀವನ ಚಕ್ರದಲ್ಲಿ ಕೂತಿರುವಂತಹ ವ್ಯಕ್ತಿ ಹಿರಿಯರು, ಅವರಿಗೆ ಸಹಾಯ ಮಾಡ್ತಾ ಇರುವಂತಹ ವ್ಯಕ್ತಿ. ವೀಲ್ ಅನ್ನೋದು ಈ ಸರ್ಕಲ್, ಈ ಪರಿಸರ, ಇದರಲ್ಲಿ ಇದು ಬಿದ್ದಂತ ಮರ, ಸತ್ತೋಗಿರೋ ಮರ, ಅದರಲ್ಲಿ
1: ಚಿಗುರ್ತಾ ಇದೆ. ಓಕೆ, ಸೊ ಮನೆ ಕಟ್ತಾ ಇರುವ ನೀವು ಈಗ ಹೊಸ ಬದುಕನ್ನೇ ಕಟ್ತಾ ಇದ್ರಿ, ಭಾರಿ ಖುಷಿ ಆಯ್ತು. ನಿಮ್ಮ ಆಶಯ, ನಿಮ್ಮ ಕನಸು ಎಲ್ಲ ನನಸಾಗಲಿ. ಹಾರೈಕೆ ರೇಡಿಯೋ ಕುಂದಾಪುರ ಕೇಂತಿಪ್ಪರೆಲ್ಲ ಒಂದ್ಸಲ ಹೊಸ ಬದುಕನ್ನು ಕಾಂಬಕ್ ಬನ್ನಿ, ಸಾಲಿಗ್ರಾಮ ಪಾರಂಪಳ್ಳಿಗೆ. ವಿನಯ್ ಚಂದ್ರ ಸಾಸ್ತಾನ ಅವರಿಗೆ ಧನ್ಯವಾದಗಳು.
2: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ ಕೇಳುಗ್ರೆ, ಸರಿ, ಇವತ್ತಿನ ಕಾರ್ಯಕ್ರಮ ಇಲ್ಲಿದ್ದು ಮುಗಿಸಿ. ಜಿಲ್ಲಾಡಳಿತ, ಜಿಲ್ಲಾ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕುಂದಾಪುರ ಅಂದ್ರೆ ಅಮೃತಧಾರ ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಳ್ಳೆ ಕಾರ್ಯಕ್ರಮ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಅದು ಅದ್ರ ಒಟ್ಟಿಗೆ ಈಗ ಇವರು ಎಂತ ಹೇಳ್ತಾರೆ ತಪಾಸಣೆ ಕೂಡ ಮಾಡ್ರೆ, ಅದೆಲ್ಲವನ್ನ ಇಲ್ಲಿ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.